ಆಕಾಶವಾಣಿಯ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:53 ಇಂದಿನ ಪಂಚಾಂಗ ಶಕ ವರ್ಷ 1947 ಶುಕ್ಲಪಕ್ಷ ವೈಶಾಖ ಮಾಸದ ಅಷ್ಟಮಿಯ ದಿನವಾದ ಇಂದು May 10, 2026 ಭಾನುವಾರದ ದಿನದ ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭ ಕೋರುತ್ತಿರುವುದು ನಾನು ನಿಮ್ಮ ಅಜಯ್ ಪ್ರಿಯಾಂಕಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 6:03:03 ಎಲ್ಲರಿಗೂ ಶುಭೋದಯ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಅರ್ಜಿ ಪ್ರಿಯಾಂಕಾ. ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಲ್ಲು. ಹೆಂಗ ಗೊತ್ತಾ, ಇವತ್ತಿನ ನುಡಿಮುತ್ತನ್ನು ಕೇಳೋದಾದರೆ ಧೈರ್ಯಶಾಲಿಗಳಿಗೆ ಮಾತ್ರ ವಿಜಯಲಕ್ಷ್ಮಿ ಒಳ್ಳೆತ್ತಾಳೆ ಹೊರತು ಹೇಡಿಗಳಿಗಲ್ಲ. ಜೀವನದಲ್ಲಿ ಧೈರ್ಯದಿಂದ ಮುಂದೆ ಸಾಗಿ ಅಂತ ಹೇಳ್ತಾ ಕೇಳ್ತಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವ ಹಾಗೆ, ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

ಫಾರ್ಮುನಬೆಲ್ಲು. ಸಮಯ 6 ಗಂಟೆ ಆಗಿದೆ ಅಂದರೆ ಗೊತ್ತಲ್ಲ, ನಾದಾರ್ಜನೆಯ ಸಮಯ. ಎಲ್ಲರಿಗೂ ನಾದಾರ್ಜನೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ನಿಮ್ಮ ಜೊತೆ ಆಗ್ತಾ ಇರೋದು ನಿಮ್ಮ ಆರ್ಜಿ ಪ್ರಿಯಾಂಕ. ಈ ದಿನ ನಾವು ನಂಬಿ ಬಂದ ಭಕ್ತರನ್ನು ಕೈಬಿಡದೆ ಹರಸಿ ಆಶೀರ್ವದಿಸಿ ಭಕ್ತರನ್ನು ಉದ್ಧಾರ ಮಾಡುವಂತಹ ಶಿರಸಿಯ ದೊಡ್ಡ ಗಣಪತಿಯ ದೇವಾಲಯದ ಕುರಿತು ಮಾತಾಡ್ತಾ ಸಾಗೋಣ ಇಂದಿನ ನಾದಾರ್ಜನೆ ಕಾರ್ಯಕ್ರಮದಲ್ಲಿ. ಹಾಗೂ ಭಕ್ತಿ ಗೀತೆಗಳೊಟ್ಟಿಗೆ ಇಂದಿನ ನಾದಾರ್ಜನೆಯ ಕಾರ್ಯಕ್ರಮವನ್ನು ಶುರು ಮಾಡೋಣ. ಕೇಳ್ತಾರೆ FM ರೇನ್ಬೋ ಕನ್ನಡ ಕಾಮನಬೆಲ್ಲು. ಸುಖಸಾದ ಭಕ್ತಿಗೀತೆ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ RNJ ಗೋಪಾಲ್, ಸಂಗೀತ ಸಂಯೋಜನೆ TK ಪುಲಗೆಂದೇ.

ಸಮಯ 6:34 ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕವನ ಬೆಲ್ಲನ. ಈ ದೇವಾಲಯವು ತುಂಬಾ ಪ್ರಸಿದ್ಧವಾದಂತಹ ದೇವಾಲಯ ಅಂತ ಹೇಳ್ಬೋದು. ಅಷ್ಟಾಕೃತಿಯ ದೇವಾಲಯದಲ್ಲಿ ವಿರಾಜಮಾನವಾಗಿರುವ ಮಹಾಗಣಪತಿ ಶಿಲಾಮೂರ್ತಿ ಸುಮಾರು 183 cm ಎತ್ತರ ಇದೆ, ಹಾಗೆ 159 cm ಅಗಲ ಇದೆ. ಹಾಗೆ ಇದನ್ನ ದೊಡ್ಡ ಗಣಪತಿ ಅಂತಾನೆ ಕರೀತಾರೆ. ಇದು ತುಂಬಾ ಫೇಮಸ್ ಆದಂತಹ ದೇವಸ್ಥಾನ. ಪ್ರತಿದಿನ ಮುಂಜಾನೆಯಿಂದ ಹಿಡಿದು ಅಂದರೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಮಂಗಳಾರತಿವರೆಗೂ 1000+ ಭಕ್ತರು ಬಂದು ಇಲ್ಲಿ ಆ ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದು ಹೋಗ್ತಾರೆ. ಆಕರ್ಷಕ ಕಿರೀಟ, ಕೊರಳಿನಲ್ಲಿ ಕಂಠಿ ಪದಕ,

ಹಾಗೆ ಸರ್ಪಧಾರಣಿ ಉತ್ತರಿಯ ಧರಿಸಿದ ಗಣೇಶ ಎಲ್ಲರನ್ನ ಹರಸಿ ಆಶೀರ್ವದಿಸ್ತಾ ಇದ್ದಾನೆ ಅಂತ ಎಲ್ಲ ಭಕ್ತರ ನಂಬಿಕೆ. ಏನಂತೀರಾ? ಕೇಳ್ತಾರಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ಭಕ್ತಿ ಗೀತೆಗಳೊಂದಿಗೆ ನಾದಾರ್ಚನೆಯಲ್ಲಿ ಸಾಗ್ತಾ ಇರೋಣ. ಮತ್ತೊಂದು ಸುಂದರವಾದ ಭಕ್ತಿಗೀತೆ ಎಸ್ ಜಾನಕಿಮ್ಮ ಅವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ RN ಜಯಗೋಪಾಲ್.

ಸಮಯ 6:31 ಕೇಳ್ತಾ ಇದ್ದೀರಾ FM ರೇನ್ಬೋ ಕನ್ನಡ ಕಾಮನಬೆಲ್ಲನ್ನ. ಶಿರಸಿಯ ಮಹಾಗಣಪತಿ ಅಂದರೆ ದೊಡ್ಡ ಗಣಪತಿ ದೇವಾಲಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಮಹಾಗಣಪತಿಯನ್ನು ದಕ್ಷಿಣಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ದೇವಾಲಯವನ್ನು ಅತ್ಯಂತ ಶಾಸ್ತ್ರೀಯವಾಗಿ ಕಟ್ಟಲಾಗಿದೆ ಅಂತ ಹೇಳ್ತಾರೆ. ಹಾಗೆ ಅಷ್ಟಪಟ್ಟಿಯಲ್ಲಿ ಕಟ್ಟಲಾದ ಈ ದೇವಾಲಯದ ಸ್ಥಳ ಕೂಡ ಅಷ್ಟಭುಜದಿಂದ ಹೊಂದಿದೆ. ಅಷ್ಟೇ ಅಲ್ಲದೆ ದೇವಸ್ಥಾನದ ಮುಂದೆ ಘಂಟಾ ಮಂಟಪ ಇದೆ, ಹಾಗೆ ಸುತ್ತಲೂ ಪ್ರದಕ್ಷಿಣಾ ಪಥ ಕೂಡ ಇದೆ. ಎಲ್ಲ ಏನು ಹೇಳ್ತಾರೆ ಅಂದರೆ ತುಂಬ ಅತ್ಯಂತ ಸುಂದರವಾಗಿದೆ ಈ ದೇವಾಲಯ. ಖಂಡಿತ ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ನೀಡಬೇಕು, ಆ ದೊಡ್ಡ ಗಣಪತಿಯ ಆಶೀರ್ವಾದವನ್ನು ಪಡಿಬೇಕು ಅನ್ನೋದು ಭಕ್ತರ ನಂಬಿಕೆಯಾಗಿದೆ. ಇನ್ನು ಮುಂದೆ ಮಾತಾಡ್ತಾ ನಾದಾರ್ಜಿನಿಯಲ್ಲಿ ಸಾಗೋಣ. ಭಕ್ತಿ ಗೀತೆಗಳೊಟ್ಟಿಗೆ ಏಕದಂತ ಹಚ್ಚಿತದಿಂದ ಮತ್ತೊಂದು ಭಕ್ತಿ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಚಿತ್ರ ಹಾಗೆ ಎಸ್ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಂಗೀತವನ್ನು ನೀಡಿದ್ದಾರೆ ಗುರುಕಿಣ್, ಹಾಗೆ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಗೂಟೂರಿ.

ಸಮಯ 6:08 ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲನ್ನ. ಮರ್ಯಾದೆ ಮಹಲು ಚಿತ್ರದಿಂದ ಎಸ್ ಪಿ ಪಿ ವಿ ಅವರ ಧ್ವನಿಯಲ್ಲಿ ಒಂದು ಸೊಗಸಾದ ಗೀತೆಯನ್ನು ಕೇಳಿದ್ರಿ. ಇನ್ನು ಮಹಾಗಣಪತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇಲ್ಲಿ ಚೌತಿಯ ದಿನ ಹಾಗೆ ಸಂಕಷ್ಟಿ, ಶ್ರಾವಣ ಮಾಸದಲ್ಲಿ ಅಥವಾ ಕಾರ್ತೀಕ ಮಾಸದಲ್ಲಿ ಎಲ್ಲ ಮಾಸದಲ್ಲೂ ವಿಶೇಷ ಪೂಜೆಗಳು ಇಲ್ಲಿ ಜರುಗತ್ತಂತೆ. ಅಷ್ಟೇ ಅಲ್ಲದೆ ಪ್ರತಿದಿನ ಗಣಹವನ ಹಾಗೆ ಸತ್ಯ ಗಣಪತಿ ಕಥೆ, ಅಥರ್ವ ಶೀರ್ಷ ಪಾರಾಯಣ ಎಲ್ಲವೂ ಕೂಡ ನಡೆಯುತ್ತೆ. ತ್ರಿಕಾಲ ಪೂಜೆ ಇರುತ್ತೆ, ಹಾಗೆ ಮಧ್ಯಾಹ್ನ ಚಾರು ನೈವೇದ್ಯ, ಸಂಜೆಯ ವೇಳೆಗೆ ಕಡಲೆ ನೈವೇದ್ಯ, ಹಾಗೆ ಕುಂಕುಮಾರ್ಚನೆ, ದೂರ್ವಾರ್ಚನೆ, ಸಹಸ್ರನಾಮಾವಳಿ ಎಲ್ಲ ಸೇವೆಗಳು ಆ ಮಹಾಗಣಪತಿಗೆ ನಡೆಯುತ್ತೆ. ಎಲ್ಲ ಭಕ್ತರು ಬಂದು ತಮಗೆ ಯಾವ ಸೇವೆಯನ್ನು ಮಾಡಬೇಕು ಅಂತ ಅನಿಸುತ್ತೋ ಆ ಸೇವೆಯನ್ನು ಮಾಡಿ ಆ ಮಹಾಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಇನ್ನು ಹೆಚ್ಚಿನದಾಗಿ ಮಾತಾಡೋಣ ನಾದಾರ್ಜನೆ ಕಾರ್ಯಕ್ರಮದಲ್ಲಿ, ಹಾಗೆ ಭಕ್ತಿ ಗೀತೆಗಳೊಟ್ಟಿಗೆ ಸಾಗೋಣ. ವಿಘ್ನೇಶ್ವರನ ವಾಹನ ಚಿತ್ರದಿಂದ ಮತ್ತೊಂದು ಸೊಗಸಾದ ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ಜಿ ಉದಯಶಂಕರ್.

ಸಮಯ 6:42 ದೊಡ್ಡ ಗಣಪತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೇ ಭಕ್ತರು ಏನೇ ಕಷ್ಟ ಅಂತ ಬಂದರೂ ಇಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ. ಅಷ್ಟೇ ಅಲ್ಲಿ ಇಲ್ಲೊಂದು ವಿಶೇಷ ಪದ್ಧತಿ ಕೂಡ ಇದೆ, ಅಂದರೆ ಪ್ರಸಾದ ಕೇಳುವಂಥ ಪದ್ಧತಿ. ಏನಿದು ಪ್ರಸಾದ ಕೇಳುವ ಪದ್ಧತಿ ಅಂದರೆ, ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೋ ಆಗಲ್ವೋ, ಇದಕ್ಕೆ ಯಶಸ್ಸು ಸಿಗುತ್ತೋ ಸಿಗಲ್ವೋ ಅನ್ನೋ ರೀತಿಯಲ್ಲಿ ಪುಷ್ಪದ ಪ್ರಸಾದ ರೀತಿಯನ್ನು ಕೇಳ್ತಾರೆ. ಬಲದಿಂದ ಅಥವಾ ಎಡಭಾಗದಿಂದ, ಹೌದು ಅಥವಾ ಇಲ್ಲ ಅನ್ನೋ ರೀತಿ ಪ್ರಸಾದ ಪದ್ಧತಿ ಇಲ್ಲಿ ಇದೆ. ತಾವೇನೇ ಅಂದ್ಕೊಂಡು ಬಂದರೂ ಇಲ್ಲಿ ಆ ಅನುಗ್ರಹ, ಆ ಮಹಾಗಣಪತಿಯ ಅನುಗ್ರಹ ಸಿಗುತ್ತೆ ಅಂತ ಭಕ್ತರು ನಂಬಿ ಬಂದು ತಮ್ಮ ಅನುಗ್ರಹವನ್ನು, ಅಂದರೆ ತಮ್ಮ ಬೇಡಿಕೆಯನ್ನು ಇಟ್ಟು ಆ ಮಹಾಗಣಪತಿಯಲ್ಲಿ ಅನುಗ್ರಹವನ್ನು ಪಡ್ಕೋತಾರೆ, ಆಶೀರ್ವಾದವನ್ನು ಪಡ್ಕೋತಾರೆ. ಖಂಡಿತ ನೀವೆಲ್ಲರೂ ಒಂದು ಸತಿ ಈ ಶಿರಸಿಯ ದೊಡ್ಡ ಗಣಪತಿಗೆ ಭೇಟಿ ನೀಡಿ ಆ ಮಹಾಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾರಿ FM ರೈನ್ಬೋ 101.3 ಕನ್ನಡ ಗಮನಬಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ.

0: ಸಮಯ 6:49:22 ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಳವಳ್ಳಿ ಸುಂದರಮ್ಮ 4 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ರಂಗಭೂಮಿಯಲ್ಲಿ ಕಂಗೊಳಿಸಿದವರು. 18 ಮೊಳ ಸೀರೆ ಉಟ್ಟು ಅವರು ರಂಗಕ್ಕೆ ಬಂದರೆ ಎಲ್ಲರೂ ಹುಬ್ಬೇರಿಸುತ್ತಿದ್ದರು. ಮಹಿಳೆಯರು ವೇದಿಕೆ ಏರದ ಕಾಲ ಅದು. ಆಗ ಇವರು ಪುರುಷನ ಪಾತ್ರ ವಹಿಸ್ತಾ ಇದ್ರು. ನಾಟಕ ಕಂಪನಿಯನ್ನ ಸ್ಥಾಪಿಸಿದರು. ನಾಟ್ಯ ಶಾರದೆ ಬಿರುದನ್ನ ಮೈಸೂರು ಒಡೆಯರವರಿಂದಲೇ ಪಡೆದರು. ಗುಬ್ಬಿ ಕಂಪನಿಯ ಲಾಭಾಂಶದಲ್ಲಿ 5% ಗುಬ್ಬಿ ವೀರಣ್ಣ ಅವರು ಮಳವಳ್ಳಿ ಸುಂದರಮ್ಮ ಅವರಿಗೆ ಕೊಡ್ತಾ ಇದ್ರು. ಅಂದರೆ ಆ ಕಾಲದಲ್ಲಿ ಅವರ ಪ್ರಾಮುಖ್ಯತೆ ಎಷ್ಟಿತ್ತು ಅಂತ ಊಹಿಸಬಹುದು.
2: ಓಡಿ ಪೋದನೆ ಓಡಿ ಪೋದನೆ ಓಡಿ ಪೋದನೆ.
1: ಖ್ಯಾತ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರು ತಮ್ಮ 80ನೆಯ ವಯಸ್ಸಿನಲ್ಲಿ ಹಾಡಿದ್ದು.
2: ಓಡಿ ಪೋದನೆ ಓಡಿ ಪೋದನೆ
1: ಕೇಳೋಣ. ಕನ್ನಡ ರತ್ನ ಭಂಡಾರದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳು.
2: ಅದು ಈ ಸುಭದ್ರಾದಲ್ಲಿ ದೇವಸ್ಥಾನ ಸೀನು ಅಂತ ಒಂದು ಬರುತ್ತೆ, ಅರ್ಜುನ ಸುಭದ್ರೆ ಇದ್ ಮಾಡೋದು. ಆವಾಗ ಕೆಲವು ಇದು ಬಂತು. ಈ ಹಿಂದಿನ ಮಹಾರಾಜರು ಕೂಡ ಅದನ್ನ ಬಹಳ ಮೆಚ್ಚುಗೆ ಮಾಡಿ ಸರಿ ಅವರೇನೆ ನಿಂತುಕೊಂಡು ತಾಳ ಹಾಕಿ ಒನ್ಸ್ ಮೋರ್ ಅಂತ ಹೇಳಿ ಅವರೇ ಹೇಳಿದ್ದಾರೆ ಸರ್. ಅದು ಡೈಲಾಗ್ ಅದು ಒಂದು

0: ಸೀಸ್ಪದ್ಯ ಅಂತ ಇತ್ತು, ಅದರಲ್ಲಿ ಒಂದು ಏಳೆಂಟು ನುಡಿಗಳಿದೆ, ಅದನ್ನು ಹಾಡ್ತಾ ಇದ್ರೆ ಏನಾ ಕಾಲದಲ್ಲಿ ಅದನ್ನ ಬಹಳ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತಿಳಿದಂತ ಅವ್ರು ಹೇಳೋರು ಸರ್ ಅಷ್ಟೇ.
1: ಬೇಡಿಕೊಂಡ್ರೆನ್ನ ನೋಡದ ತನ್ನು ಬೇಡಿಕೊಂಡ್ರೆ.

0: ಮಳೆಗಾಲದಲ್ಲೇ ನಾವು ಕ್ಯಾಂಪ್ಗಳು ಮಾಡ್ತಾ ಇದ್ವು. ಆವಾಗ ಮಳೆ ಬಂದ್ಬಿಟ್ರೆ ಈ ಏನಿಲ್ಲ, ಊಟ ತಿಂಡಿಗಳಿಗೆ ತೊಂದರೆ ಆಗಿರೋದು. ಆವಾಗ ಕಂಪನಿ ಮುಚ್ಚಬೇಕಾಗಿ ಬರ್ತಾ ಇತ್ತಲ್ಲ ಸರ್, ಜನಗಳಿಗೆಲ್ಲ ನಾವು ಹೇಗೆ ಸಂಬಳ ಸಾಧ್ಯಗಳಿಗೆ ಕೊಟ್ಟು ಅವ್ರಿಗೆ ಊಟಕ್ಕೆ ತಿಂಡಿಗೆಲ್ಲ ನಾವು ಹೇಗೆ ಕೊಡಬೇಕಾಗಿತ್ತು. ಆವಾಗ ಅದು ಖಂಡಿತವಾಗು ಮುಚ್ಚಲೇಬೇಕಾಗಿ ಬಂದ್ಬಿಡ್ತು. ಆದ್ರಿಂದ ಅದು ಮುಚ್ಚೆ ನಾವು ಬಹಳ ತೊಂದರೆಗಳಿಗೆ ನಾವು ಗುರಿಯಾಗಬೇಕಾಗಿ ಬಂದ್ಬಿಡ್ತು. ಈಗಿನಷ್ಟು ಮುತುವರ್ಜಿ ಯಾವಾಗ ಇರಲಿಲ್ವಲ್ಲ ಸರ್, ಅಂದ್ರೆ ಅದೆಲ್ಲ ಕಾರ್ಯತಃ ಬಂದ್ರೆ ಮುತುವರ್ಜಿ ಇದೆ ಅಂತ ನಾನು ಹೇಳ್ತೀನಿ. ಕಾರ್ಯತಃ ಬರಬೇಕು ನೋಡಿ, ಅದು ಇವಾಗ ಬಹಳ ತೊಂದರೆ ಎಲ್ಲ ಇದೆ ಅಂತ ಹೇಳ್ತೀನಿ, ಬಹಳ ಹೀನ ಸ್ಥಿತಿಯಲ್ಲಿದೆ ಅಂತ ಹೇಳ್ತೀನಿ ಸರ್. ಸರ್ಕಾರ ಬಹಳವಾಗಿ ಸಹಾಯ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂತ ಅಂದರೆ, ಒಳ್ಳೆ ನುರಿತಂಥ ಕಲಾವಿದರನ್ನು ಸೇರಿಸಬೇಕು, ಒಳ್ಳೊಳ್ಳೆ ನಾಟಕಗಳು ಪ್ರಾರಂಭ ಮಾಡಬೇಕು, ಒಳ್ಳೊಳ್ಳೆ ಥಿಯೇಟ್ರ್ಗಳು ಇವ್ರು ಮಾಡುತ್ತೆ ಅಂದ್ಬಿಟ್ಟಂತ ಅಂದರೆ, ಆವಾಗ ಹೋಗಿ ನುರಿತಂಥ ಕಲಾವಿದರಿಂದ ಅದು ಕೆಲವು ನಾಟಕಗಳೆಲ್ಲ ತಗೊಂಡ್ಬಿಟ್ಟು ಅವರಿಗೆಲ್ಲ ಸರಿಯಾದಂಥದ್ದು ಒಂದು ಪ್ರ್ಯಾಕ್ಟೀಸೋ ಒಂದಿದೋ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಅಂದು ಹೇಳಿಬಿಟ್ಟು ಅವ್ರುಗಳು ಹೇಳಿದ್ದನ್ನು ಕೇಳಿ ನಡೆಸ್ಕೊಂಡು ಬಂದರೆ ಯಾತಕ್ಕಾಗೋದಿಲ್ಲ ಸರ್. ಅದು ಈ ಕಾಲಕ್ಕೆ ಆಗೋದಿಲ್ಲ ಸರ್. ಅವೆಲ್ಲ ಎಲ್ಲೆಲ್ಲಿ ಥಿಯೇಟ್ರ್ ಉಂಟೋ ಅಲ್ಲೆಲ್ಲಿ ಹೋಗಿ ಆಡಬೇಕು. ಇವಾಗ ಆಡ್ಬಿಟ್ಟು ಆ ಧನ ಸಹಾಯ ಮಾಡಿಕೊಂಡು ಗೌರ್ಮೆಂಟ್ನವ್ರು ಏನು ಕೊಡ್ತಾರೆ ಅದನ್ನು ಸೇರಿಸ್ಬಿಟ್ಟು ಎಲ್ಲ ದುಡ್ಡು ತಗೊಂಡು ಒಂದೊಂದು ಒಂದು ಕಲಾರಂಗಗಳು ಮಾಡಿದ್ರೆ ಯಾತಕ್ಕಾಗೋದಿಲ್ಲ ಸರ್, ಎಲ್ಲ ಆಗುತ್ತೆ. ಸುಮ್ಮನೆ ನಾವು ಆಗಬೇಕು ಆಗಬೇಕು ಅಂದರೆ ಸುಮ್ಮನೆ ಕೂತ್ಕೊಂಡ್ರೆ ಸರಿಯಾದಂಥವರು ಯಾರೂ ಇಲ್ಲ. ನಾವು ಮುಂದೆ ಏನಾದರೂ ಹಾಗೆ ದೈವ ಸಹಾಯದಿಂದ ಕಂಪನಿ ಮುಂದುವರಿಸಿದರೆ ನಾವು ತಯಾರು ಮಾಡಿದ್ರೆ ಆ ಸ್ಥಾನಕ್ಕೆ ಬಂದು ನಿಲ್ಲಬಹುದು ಅವರು ಅಷ್ಟೇ. ನಾನು ಒಬ್ಬಳು ಒಂದು ವ್ಯಕ್ತಿ ಅಂತ ಅಂದೇಳಿ ತುಂಬ ತೃಪ್ತಿ ನನಗುಂಟು. ನನಗೆ ಇವತ್ತು ಅನಿಸುತ್ತೆ, ಇವತ್ತು ಆ ಕಂಪನಿ ಚಾಮುಂಡೇಶ್ವರಿ ಕಂಪನಿ ಇನ್ನೂ ಮುಂದುವರಿಸಬೇಕು ಅಂತ ಅನ್ನೋ ಒಂದು ಅಭಿಲಾಷೆ ಇನ್ನೂ ಇದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
2: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
1: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನು ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

0: ನಮ್ಮ ಏಳ್ಗೆಗಾಗಿ ಬೆವರು ಸುರಿಸಿದ ಅಪ್ಪ, ಆಕಾಶದಷ್ಟು ಪ್ರೀತಿ ತೋರಿದ ಅಮ್ಮ, ಒಳಿತನ್ನು ಹಾರೈಸಿದ ಬಂಧುಗಳನ್ನ ಎಂದಿಗೂ ಮರೆಯದಿರೋಣ. ತಂದಾನೆ
1: ನಮ್ಮನ್ನು ಸರ್ವಸ್ವವೆಂದು ತಿಳಿದು ಸಾಕಿ ಸಲಹಿದ ತಂದೆ ತಾಯಿಯೊಂದಿಗೆ ಕಳೆಯಲು ದಿನದ ಕೆಲವು ಕ್ಷಣಗಳನ್ನಾದರೂ ಮೀಸಲಿಡೋಣ.
0: ಸ್ವಂತ ಸುಖದ ಬಗ್ಗೆ ಮಾತ್ರ ಗಮನಹರಿಸದೆ ಹಿರಿಯ ತಲೆಮಾರಿನ ಅಪೇಕ್ಷೆಗಳು, ನಿರೀಕ್ಷೆಗಳು ಮತ್ತು ಭಾವನಾತ್ಮಕ ಒಡನಾಟದತ್ತ ಗಮನವಿರಲಿ.
1: ಭಾವನಾತ್ಮಕ ಸಂಬಂಧದ ಎಳೆ ಕಡಿದು ಹೋಗದಂತೆ ನೋಡಿಕೊಳ್ಳುವ ಹೊಣೆ ಮಕ್ಕಳಷ್ಟೇ ಹಿರಿಯರಿಗೂ ಇದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ, ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ, ನಾಳೆಗಾಗಿ ಉಳಿಸಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು, ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆ ನಗರದಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆ ಹಾಗೂ ಸಂಚಾರ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ವರ್ಷ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ತನ್ನ 45ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದು, ಸಂಸ್ಥೆಯ ಸ್ಥಾಪಕ ರವಿಶಂಕರ್ ಗುರೂಜಿಯವರು ತಮ್ಮ 70ನೇ ಜನ್ಮದಿನವನ್ನು ಈ ಸಂದರ್ಭದಲ್ಲಿ ಆಚರಿಸಿಕೊಳ್ಳುತ್ತಿದ್ದಾರೆ.

0: ಮಾಡುತ್ತಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಪ್ರಧಾನಮಂತ್ರಿಯವರ ಭೇಟಿ ನಿಗದಿಯಾಗಿದೆ. ಭೇಟಿ ಹಿನ್ನೆಲೆ ನಗರ ಪೊಲೀಸ್ ಇಲಾಖೆ ಪ್ರಮುಖ ಮಾರ್ಗಗಳಲ್ಲಿ ವಾಹನ ಸಂಚಾರ ಮತ್ತು ನಿಲುಗಡೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ಪ್ರಕಟಿಸಿದೆ. ಹೆಚ್ಎಎಲ್ ಪ್ರದೇಶ, ಹಳೆಯ ವಿಮಾನ ನಿಲ್ದಾಣ ರಸ್ತೆ ಹಾಗೂ ಟ್ರಿನಿಟಿ ಜಂಕ್ಷನ್ ಸುತ್ತಮುತ್ತ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ವಾಹನ ನಿಲುಗಡೆ ಸಂಪೂರ್ಣ ನಿಷೇಧಿಸಲಾಗಿದೆ. ಸುಗಮ ಸಂಚಾರಕ್ಕಾಗಿ ಪರ್ಯಾಯ ಮಾರ್ಗಗಳನ್ನು ಪೊಲೀಸ್ ಇಲಾಖೆ ಸೂಚಿಸಿದೆ. ಬೆಂಗಳೂರು ನಗರದ ಪ್ರಮುಖ ಭಾಗಗಳಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು ಸಂಚಾರ ದಟ್ಟಣೆ ತಪ್ಪಿಸಲು ಮತ್ತು ಭದ್ರತೆ ಖಚಿತಪಡಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಿಎಸ್ ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣರಾದವರು. ಯಡಿಯೂರಪ್ಪ ಅವರ ಹೆಸರು ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿದೆ. ಕರ್ನಾಟಕದಲ್ಲಿ ಬಿಜೆಪಿಯನ್ನು ಆಡಳಿತಕ್ಕೆ ತಂದ ಯಡಿಯೂರಪ್ಪನವರು ರೈತರಿಗಾಗಿ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ರೈತಪರ ನಾಯಕ. ರಾಜ್ಯದಲ್ಲಿ ಬಿಜೆಪಿಯಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ಜನಸೇವೆ ಮಾಡಿದ ಜನನಾಯಕ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜಕಾರಣಕ್ಕೆ ಪ್ರವೇಶಿಸಿ 50 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದ್ದ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಒಬ್ಬ ವ್ಯಕ್ತಿಯ ವಿಜೃಂಭಣೆಯಲ್ಲ, ಬದಲಾಗಿ ಸಾರ್ವಜನಿಕ ಜೀವನದಲ್ಲಿ 5 ದಶಕಗಳ ಹೋರಾಟ ಮತ್ತು ನಡೆದು ಬಂದ ಹಾದಿಯನ್ನು ನೆನಪು ಮಾಡುವ ದಿನ. ಶಿಕಾರಿಪುರದಿಂದ ವಿಧಾನಸೌಧದವರೆಗೂ ನಡೆದು ಬಂದ ಹಾದಿ ರೋಚಕವಾದುದು. ಈ ಪ್ರಯಾಣ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಂದ ಸಾಧ್ಯವಾಯಿತು ಎಂದರು. ಹಾಸನ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಶಾಂತಿಗ್ರಾಮ ಹೋಬಳಿಯ ಮಡೇನೂರಿನ 100 ಎಕರೆ ಅರಣ್ಯ ಭೂಮಿಯನ್ನು ಕೂಡಲೇ ವಶಕ್ಕೆ ಪಡೆದು ನೆಡುತೋಪು ಬೆಳೆಸಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ಅರಣ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತಾವು ಬೇಲೂರು ಪ್ರವಾಸದ ವೇಳೆ ಹಾಸನದ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಜೈವಿಕ ಇಂಧನ ಘಟಕದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆಬಾಳುವ ಭೂಮಿಯ ವೀಕ್ಷಣೆ ಮಾಡಿದ್ದು ಬೆಲೆಬಾಳುವ ಅರಣ್ಯ ಭೂಮಿ ಸಂರಕ್ಷಣೆಗೆ ಆದೇಶ ನೀಡಿದರು. ಇದೇ ವೇಳೆ ಸಚಿವರು ಎತ್ತಿನಹೊಳೆ ಯೋಜನೆ ಕಾಮಗಾರಿ ನಡೆಯುತ್ತಿರುವ ಅರಣ್ಯ ಪ್ರದೇಶ ಐದಳ್ಳ ಕಾವಲು, ರಾಮದೇವರ ಹಳ್ಳ ಕಾವಲು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲಬುರಗಿಯ ರೊಟ್ಟಿಗೆ ಜಾಗತಿಕವಾಗಿ ಬೇಡಿಕೆ ಹೆಚ್ಚುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಬುರಗಿ ರೊಟ್ಟಿ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ದೇಶಕ್ಕೆ ರಫ್ತು ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಲಬುರಗಿ ರೊಟ್ಟಿಯನ್ನು ವಿದೇಶಕ್ಕೆ ರಫ್ತು ಮಾಡಲು ಪುಣೆ ಮೂಲದ ಅಸ್ಸಾಂ ಟ್ರೇಡರ್ಸ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸೂಕ್ತ ಪ್ಯಾಕೇಜಿಂಗ್ ಮಾಡಿ ಕಲಬುರಗಿ ರೊಟ್ಟಿ ವಿದೇಶಕ್ಕೆ ಕಳುಹಿಸಲಾಗುತ್ತದೆ. ಇದರಿಂದಾಗಿ ನಮ್ಮ ಮಹಿಳೆಯರು ಆರ್ಥಿಕ ಚೇತರಿಕೆ ಕಂಡು ಸ್ವಾಭಿಮಾನದ ಬದುಕು ಸಾಗಿಸಲು ನೆರವಾಗಲಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಗಡಿ ಗುರುತಿಸುವ ಕಾರ್ಯಕ್ಕೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನ ಮುಗಿದಿದ್ದು ಶೀಘ್ರದಲ್ಲೇ ಚುನಾವಣೆ ನಡೆಸಲಾಗುವುದು. ಇದಾದ ನಂತರ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಸಹ ನಡೆಸಲಾಗುವುದು ಎಂದರು. ಹಿರಿಯೂರಿನಿಂದ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 66 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ 3:15 ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನೇಹಳ್ಳಿ ಸಮೀಪದ ಜಿಗಣಿಪಾಳ್ಯದ ಬಳಿ ಗೊಬ್ಬರ ತುಂಬಿದ ಲಾರಿ ಹಾಗೂ ಆಲ್ಟೋ ಕಾರಿನ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಸುವರ್ಣಚಂದ್ರ ಮೂಲದ ಕುಮಾರ ನರಸಿಂಹಸ್ವಾಮಿ ಮತ್ತು ಗಾಯತ್ರಿ ಸೇರಿದಂತೆ ಕಾರಿನಲ್ಲಿದ್ದ 4 ಸಾವನ್ನಪ್ಪಿದ್ದು ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣ ನಜುಗುಜ್ಜಾಗಿದೆ. ದೇವರಾಯನದುರ್ಗದ ಶ್ರೀ ಭೋಗ ನರಸಿಂಹಸ್ವಾಮಿಯ ದರ್ಶನ ಮುಗಿಸಿ ಮಂಡ್ಯಕ್ಕೆ ಹಿಂತಿರುಗುತ್ತಿದ್ದಾಗ ಕುಣಿಗಲ್ ಕಡೆಯಿಂದ ತುಮಕೂರಿನತ್ತ ಸಾಗುತ್ತಿದ್ದ ಗೊಬ್ಬರ ತುಂಬಿದ ಲಾರಿ ಅಪ್ಪಳಿಸಿ ಅಪಘಾತ ಸಂಭವಿಸಿದೆ. ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತಲೂ ಮಿಗಿಲಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅನೇಕ ಸವಾಲುಗಳ ನಡುವೆಯೂ ಉತ್ತಮ ಶೈಕ್ಷಣಿಕ ಸಾಧನೆ ತೋರಿಸುತ್ತಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಶೈಕ್ಷಣಿಕ ವರ್ಷದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲಸೌಕರ್ಯ ಕಲ್ಪಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದ ಸಚಿವರು, ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳು, ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಹಾಗೂ ಗುಣಮಟ್ಟದ ಬೋಧನೆ ಒದಗಿಸುವ ದಿಸೆಯಲ್ಲಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಆರಂಭಗೊಂಡ 2 ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು ಎಂದು ಅವರು ಪ್ರತಿಪಾದಿಸಿದರು.
4: ನಮ್ಮ ದೇಶಿ ಬೀಜಗಳನ್ನು ಕಳೆದುಕೊಂಡ್ರೆ ಹೈಬ್ರಿಡ್ ಬೀಜಗಳು ಎಲ್ಲಾ ಕಡೆ ದೊರೆತಾ ಇದೆ, ಎಲ್ಲಾ ಅಂಗಡಿಗಳಲ್ಲಿ ದೊರೆತಾ ಇದಾವೆ. ನಾವು ದುಡ್ಡು ಕೊಡ್ತೇವೆ, ವಾಪಸ್ ಮತ್ತೆ ಮರು ವರ್ಷ ಅಂಗಡಿಯ ಮರಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ದೇಶಿ ಬೀಜಗಳ ಸಂರಕ್ಷಣೆ ಮಾಡುವುದರಿಂದ ನಾವು ಪ್ರತಿ ವರ್ಷ ಅದನ್ನ ಉಳಿಸ್ಕೊಳ್ತಾ ಹೋಗಬಹುದು. ಹಾಗಾಗಿ ಸುಮಾರು ನಮ್ಮ ಭಾಗದಲ್ಲಿ ಒಂದು 5 ದೇಶಿ ಬೀಜ ಸಮುದಾಯ ಬೀಜ ಬ್ಯಾಂಕ್ ಅನ್ನು ಮಾಡಿದ್ದೇವೆ. ಇನ್ನು ಗೋಕಾಲದಲ್ಲಿ ಮೊಳಗಿ ಅಂತ ಇದೆ, ಅಲ್ಲಿ ಒಂದು ಬೀಜ ಬ್ಯಾಂಕ್ ಅನ್ನು ಮಾಡಿದ್ದೇವೆ. ಹಲವಾರು ಗ್ರಾಮಗಳಲ್ಲಿ ನಾವು ಬೀಜ ಬ್ಯಾಂಕ್ಗಳನ್ನ ಮಾಡಿ ರೈತರಿಗೆ ಬೀಜವನ್ನು ಕೊಡುವಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. 1 kg ಬೀಜವನ್ನು ಕೊಟ್ಟಾಗ 2 kg ಬೀಜವನ್ನು ಅವರು ವಾಪಸ್ ಕೊಡುವಂತ ರೂಲ್ಸ್ ಅನ್ನ ಹಾಕಿದ್ದೀವಿ.
0: ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ರಷರ್, ಕಲ್ಲು ಗಣಿಗಾರಿಕೆ, ಮರಳುಗಾರಿಕೆ ಸೇರಿದಂತೆ ವಿವಿಧ ಗಣಿಗಾರಿಕೆಯಿಂದ ತೊಂದರೆಗೀಡಾದ ಪ್ರದೇಶಗಳಲ್ಲಿ ರಸ್ತೆ, ಶಾಲೆ ಮತ್ತು ಅಂಗನವಾಡಿ ಕಟ್ಟಡ ಸೇರಿದಂತೆ ಮೂಲಸೌಲಭ್ಯ ಅಭಿವೃದ್ಧಿಪಡಿಸಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ ಅವಕಾಶವಿದೆ. 2015 ಇದುವರೆಗೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ 47.62 crore ಮೊತ್ತ ರೂಪಾಯಿ ಸಂಗ್ರಹವಾಗಿದೆ. ಗಣಿಗಾರಿಕೆಯ ರಾಯಲ್ಟಿಯ 10% ಖನಿಜ ಪ್ರತಿಷ್ಠಾನ ನಿಧಿಗೆ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

7:16:03 ಈ ಭಾವಗೀತೆಗಳನ್ನು ನಿಮಗಾಗಿ ಪ್ರಸಾರ ಮಾಡುವಂತಹ ಸಮಯ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ.

ಸಮಯ ಆಗಿದೆ 7:26. ಕೇಳ್ತಾ ಇದ್ದೀರಾ FM 9 ಕನ್ನಡ ಕಮನಬಲ್ ಭಾವ ಸ್ಪಂದನದಲ್ಲಿ ನಾವಿದ್ದೇವೆ. ಸಾಕಷ್ಟು ಭಾವಗೀತೆಗಳು ನಮ್ಮ ಮನಸ್ಸಿಗೆ ನೆಮ್ಮದಿ, ಹಿತ, ಶಾಂತಿ ಮತ್ತು ಸ್ಫೂರ್ತಿಯನ್ನು ತಂದುಕೊಡುತ್ತೆ. ಏನೂ ಕೆಲಸ ಮಾಡದೆ ಶಾಂತಿಯಿಂದ ಕೂತು ಒಂದೆರಡು ಭಾವಗೀತೆಗಳನ್ನು ಕೇಳಿದ್ರೆ ಸಾಕು, ಮನಸ್ಸಿಗೆ ನೆಮ್ಮದಿ ಸಿಕ್ಕಂತೆ ಆಗುತ್ತೆ, ಮನಸ್ಸು ರಿಲ್ಯಾಕ್ಸ್ ಅನಿಸುತ್ತೆ. ಏನಂತೀರಾ? ಅಂತಹದ್ದೇ ಮತ್ತೆರಡು ಸುಮಧುರ ಭಾವಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಸುರೇಖಾ ಅವರ ಧ್ವನಿಯಲ್ಲಿ, ಮತ್ತೊಂದು ಭಾವಗೀತೆ ಸಂಗೀತಾ ಕಟ್ಟಿಯವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿಬರ್ತಾ ಇದೆ. ಕೇಳ್ತಾರೆ FM 9 101.3 ಕನ್ನಡ ಗಮನಬೆಲ್ಲನ್ನು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ 101.3 ಕನ್ನಡ ಗಮನಬೆಲ್ಲು. ಸಮಯ ಆಗಿದೆ 7:34 ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ, ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗುಜರಾತ್ ಟೈಟಾನ್ಸ್ಗೆ 77 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ.

0: ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಇಂದು ಬೆಳಗ್ಗೆ ಚೆನ್ನೈನಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ವಿಜಯ್ ಅವರೊಂದಿಗೆ 9 ಟಿವಿಕೆ ಸಚಿವರು ಸಹ ಪ್ರಮಾಣವಚನ ಸ್ವೀಕರಿಸುವ ನಿರೀಕ್ಷೆ ಇದೆ. ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು 234 ಸದಸ್ಯರ ಸದನದಲ್ಲಿ 120 ಶಾಸಕರ ಬೆಂಬಲವನ್ನು ಪಡೆದ ನಂತರ ವಿಜಯ್ ಅವರನ್ನು ನಿಯೋಜಿತ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದ್ದರು. ತಲಾ 2 ಶಾಸಕರನ್ನು ಹೊಂದಿರುವ ವಿಸಿಕೆ ಮತ್ತು ಐಯುಎಂಎಲ್ನಿಂದ ಬೆಂಬಲ ನೀಡಿದ ನಂತರ ವಿಜಯ್ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು. ಲೋಕಭವನದ ಪ್ರಕಾರ ರಾಜ್ಯಪಾಲರು ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು ವಿಜಯ್ ಅವರನ್ನು ಆಹ್ವಾನಿಸಿದ್ದಾರೆ. ಇದೇ 13ರಂದು ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ರಾಜ್ಯಪಾಲರು ವಿಜಯ್ ಅವರಿಗೆ ನಿರ್ದೇಶನ ನೀಡಿದ್ದಾರೆ. ಕೇರಳದಲ್ಲಿ ಸರ್ಕಾರ ರಚನೆ ಕುರಿತು ಚರ್ಚಿಸಲು ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ನಿನ್ನೆ ನವದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ, ಪಕ್ಷದ ರಾಜ್ಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ದೀಪಾ ದಾಸ್ ಮುನ್ಷಿ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ಕೇರಳದ ಹಿರಿಯ ನಾಯಕರಾದ ರಮೇಶ್ ಚೆನ್ನಿತ್ತಲ ಮತ್ತು ವಿಡಿ ಸತೀಶನ್ ಭಾಗವಹಿಸಿದ್ದರು. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಕೇರಳದ ನೂತನ ಮುಖ್ಯಮಂತ್ರಿಯ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಮತ್ತು ಹೆಸರನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಪಕ್ಷ ತಿಳಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪುದುಚೇರಿಯ ಮುಖ್ಯಮಂತ್ರಿಯಾಗಿ ಎನ್ ರಂಗಸ್ವಾಮಿ ಅವರನ್ನು ನೇಮಕ ಮಾಡಿದ್ದಾರೆ. ನೇಮಕಾತಿಯ ನಂತರ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶ್ ನಾಥನ್ ಅವರು ರಂಗಸ್ವಾಮಿ ಅವರನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ರಂಗಸ್ವಾಮಿ ಅವರು ಇದೇ 13ರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಏಪ್ರಿಲ್ 9ರಂದು ನಡೆದ ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಯಲ್ಲಿ ಎಐಎನ್ಆರ್ಸಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಜಯ ಸಾಧಿಸಿದ ನಂತರ ರಂಗಸ್ವಾಮಿ ಅವರು 5ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ನೆಲ್ಸನ್ ದ್ವೀಪಕ್ಕೆ ಭೇಟಿ ನೀಡಿದ್ದರು. ನೆಲ್ಸನ್ ದ್ವೀಪದಲ್ಲಿ ತ್ವರಿತ ಪರಿಣಾಮ ಯೋಜನೆಗಾಗಿ ಡಾ ಜೈಶಂಕರ್ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ವಿದೇಶಾಂಗ ಸಚಿವರು, ಭಾರತದ ನೆರವಿನಿಂದ ಬೆಂಬಲಿತವಾದ ಈ ಯೋಜನೆಯು ನಿರಂತರ ಪ್ರಯಾಣದ ಹಂಚಿಕೆಯ ಪರಂಪರೆಯನ್ನು ಸಂರಕ್ಷಿಸುತ್ತದೆ ಮತ್ತು ಪ್ರದರ್ಶಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ನ್ಯೂಸ್
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿರಿಯೂರಿನಿಂದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಮೂಲಗಳ ಪ್ರಕಾರ ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ ಜರುಗಲಿದೆ ಎಂದು ವರದಿಯಾಗಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ DRDO ಹೈದರಾಬಾದ್ನಲ್ಲಿ ತನ್ನ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಯಾಗಿ ನಡೆಸಿದೆ. ಈ ಪರೀಕ್ಷೆಯು 1200 ಸೆಕೆಂಡ್ಗಳಿಗಿಂತ ಹೆಚ್ಚು ರನ್ ಟೈಮ್ ಅನ್ನು ಸಾಧಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜನವರಿಯಲ್ಲಿ ನಡೆದ ಹಿಂದಿನ 700 ಸೆಕೆಂಡುಗಳ ಪರೀಕ್ಷೆಯನ್ನು ಇದು ಮೀರಿಸಿದೆ. ಈ ಯಶಸ್ವಿ ಪರೀಕ್ಷೆಯು ಭಾರತವನ್ನು ಸುಧಾರಿತ ಏರೋಸ್ಪೇಸ್ ಸಾಮರ್ಥ್ಯಗಳು ಮತ್ತು ನಿರಂತರವಾಗಿ ಹೊರಹೊಮ್ಮುತ್ತಿರುವ ಯುದ್ದ ತಂತ್ರಜ್ಞಾನಗಳಲ್ಲಿ ಮುಂಚೂಣಿಯಲ್ಲಿ ಇರಿಸುತ್ತದೆ. ಇದು ಭಾರತದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಬಲಪಡಿಸುತ್ತದೆ. ರಕ್ಷಣಾ

ಸಚಿವ ರಾಜನಾಥ್ ಸಿಂಗ್, ಡಿಆರ್ಡಿಒದ ಉದ್ಯಮ ಪಾಲುದಾರರು ಮತ್ತು ಶೈಕ್ಷಣಿಕತೆಯನ್ನು ಶ್ಲಾಘಿಸಿದ್ದಾರೆ ಮತ್ತು ಈ ಸಾಧನೆಯನ್ನು ರಾಷ್ಟದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಅಡಿಪಾಯ ಎಂದು ಬಣ್ಣಿಸಿದ್ದಾರೆ. ಕೇಂದ್ರ ಸಚಿವಾಲಯಗಳು, ಇಲಾಖೆಗಳು, ಸ್ವಾಯತ್ತ ಸಂಸ್ಥೆಗಳು ಮತ್ತು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ಮತ್ತು ಗುತ್ತಿಗೆ ಕಾರ್ಮಿಕರಿಗೆ ಕಾರ್ಮಿಕ ಸಂಹಿತೆಗಳಿಗೆ ನೂತನ ಸಂಗ್ರಹಣೆ ಸಂಬಂಧಿತ ಅನುಸರಣೆ ಕ್ರಮಗಳ ಮೂಲಕ ರಕ್ಷಣೆಯನ್ನು ಗಮನಾರ್ಹವಾಗಿ ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಸುಧಾರಣೆಗಳು, ವೇತನವನ್ನು ಸಕಾಲಿಕವಾಗಿ ಪಾವತಿಸುವುದು, ಸಾಮಾಜಿಕ ಭದ್ರತಾ ಕೊಡುಗೆಗಳನ್ನು ಕಡ್ಡಾಯವಾಗಿ ರವಾನಿಸುವುದು, ಗುತ್ತಿಗೆದಾರರು ಮತ್ತು ಪ್ರಧಾನ ಉದ್ಯೋಗದಾತರ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಕಾರ್ಮಿಕ ಕಾನೂನುಗಳ ಉಲ್ಲಂಘನೆಯ ವಿರುದ್ದ ಬಲವಾದ ಜಾರಿ ಕಾರ್ಯವಿಧಾನಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಎಂದು ಹೇಳಲಾಗಿದೆ. ಸರ್ಕಾರಿ ಒಪ್ಪಂದಗಳು ಮತ್ತು ಹರಾಜಿನ ಅರ್ಹತೆಯೊಂದಿಗೆ ಕಾರ್ಮಿಕ ಕಾನೂನು ಅನುಸರಣೆಯನ್ನು ನೇರವಾಗಿ ಸಂಪರ್ಕಿಸುವ ಮೂಲಕ ಈ ಕ್ರಮಗಳು ವೇತನ ಪಾವತಿಗಳಲ್ಲಿನ ವಿಳಂಬ ಮತ್ತು ಗುತ್ತಿಗೆ ಕಾರ್ಮಿಕರ ಮೇಲೆ ಪರಿಣಾಮ ಬೀರುವ ಶಾಸನಬದ್ಧ ಬಾಕಿಗಳಲ್ಲಿನ ಡೀಫಾಲ್ಟ್ ಅನ್ನು ತಡೆಯಲು ಪ್ರಯತ್ನಿಸುತ್ತವೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ದ 77 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿತು. ಗುಜರಾತ್ ಪರ ನಾಯಕ ಶುಭ್ಮನ್ ಗಿಲ್ 84 ಹಾಗೂ ಸಾಯಿ ಸುದರ್ಶನ್ 55 ರನ್ ಗಳಿಸಿದರು. ಈ ಗುರಿ ಬೆನ್ನತ್ತಿದ ರಾಜಸ್ಥಾನ 16.3 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 152 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. 4 ವಿಕೆಟ್ ಪಡೆಯುವುದರೊಂದಿಗೆ ಗುಜರಾತ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಶೀದ್ ಖಾನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ, ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ಗೆ 77 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 7:45:39. ಕೇಳ್ತಾ ಇದ್ದೀರಾ FM ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಾವಗೀತೆಗಳನ್ನು ಕೇಳಿಸ್ತಾ ಇದ್ದೀನಿ. ಮತ್ತೆರಡು ಭಾವಗೀತೆಗಳು ನಿಮಗಾಗಿ ತಯಾರಾಗಿದೆ. BR ಲಕ್ಷ್ಮಣ್ ರಾವ್ ಅವರ ಸಾಹಿತ್ಯದ ಅದ್ಭುತವಾದ ಭಾವಗೀತೆಗಳು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿಬರ್ತಾ ಇದೆ. ಮತ್ತೊಂದು ಭಾವಗೀತೆ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಕೇಳ್ತಾರೆ FM ರೈನ್ಬೋ ಕನ್ನಡ ಗಮನಬೆಲ್ಲನ್ನು.

ಸಮಯ ಆಗಿದೆ 7:56. ಇದಾಗಿತ್ತು ಭಾವಸ್ಪಂದನ ಕಾರ್ಯಕ್ರಮ. ಕೊನೆಯದಾಗಿ ಭಾವಸ್ಪಂದನದಲ್ಲಿ ಒಂದು ಸೊಗಸಾದ ಶಿಶು ಗೀತೆ ಬರ್ತಾ ಇದೆ. NS ಲಕ್ಷ್ಮೀನಾರಾಯಣ ಭಟ್ ಅವರ ಗೀತೆ ಇದು, ರಚನೆಯ ಗೀತೆ. ಅವರು ಶಿಶು ಗೀತೆಗಳು ಎಷ್ಟು ಕೇಳೋದಕ್ಕೆ ಮಧುರವಾಗಿರುತ್ತೆ ಅಂದರೆ ಅಷ್ಟು ಸೊಗಸಾಗಿ ಅವರು ಬರ್ತಿದ್ದಾರೆ. ಅದಕ್ಕಂತಾನೆ ಅವರಿಗೆ ಬಾಲ ಸಾಹಿತ್ಯ ಪುರಸ್ಕಾರ ಕೂಡ ಲಭಿಸಿದೆ. ಕೇಳಿ, ವಾರಕ್ಕೆ ಒಟ್ಟು 7 ದಿನ BR ಛಾಯಾ ಅವರ ಧ್ವನಿಯಲ್ಲಿ ಸೊಗಸಾದ ಶಿಶು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಭಾವಸ್ಪಂದನದಲ್ಲಿ.

ಸುಮ್ಮನೆ 9:44:42 ಟ್ಯೂನ್ ಮಾಡಿದ್ರಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಮಲಬೆಲ್ಲು. ಎಷ್ಟೋ ಜನ ತಮ್ಮ ಹುಟ್ಟುಹಬ್ಬಕ್ಕೆ ಕೇಕ್ ಕಟ್ ಮಾಡೋದಾಗಿರ್ಬೋದು, ಅಥವಾ ಮನೆಯಲ್ಲಿ ಸಿಹಿ ಮಾಡಿ ತಿನ್ನೋದು, ಅಥವಾ ಫ್ರೆಂಡ್ಸ್ ಜೊತೆ ಆಚೆ ಹೋಗಿ ತಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋದು, ಈ ತರಹ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ. ಆದರೆ ಹುಟ್ಟುಹಬ್ಬಕ್ಕೆ ಗಿಡವನ್ನು ನೆಟ್ಟು ಪರಿಸರ ಸ್ನೇಹಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದೀರಾ? ಈ ಥರ ಆಲೋಚನೆ ಎಷ್ಟು ಒಳ್ಳೆಯ ಆಲೋಚನೆ ಅಲ್ವಾ? ಈ ಥರ ತಮ್ಮ ಹುಟ್ಟುಹಬ್ಬನ ಆಚರಿಸ್ಕೊಳ್ಳೋದು ಎಲ್ಲರಿಗೂ ಉತ್ತಮವಾದದ್ದು ಅಂತ ಹೇಳ್ಬೋದು. ಏನಂತೀರಾ? ನೀವು ಯಾರು ಈ ಥರ ಡಿಫ್ರೆಂಟಾಗಿ ಯೋಚನೆ ಮಾಡಿ ನಿಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ? ನಮಗೆ ಸಂದೇಶದ ಮೂಲಕ ತಿಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9408019013. ಸೊಗಸಾದ ಗೀತೆಗಳು ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಪ್ರಸಾರ ಆಗ್ತದೆ, ಯಾಕಂದರೆ ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ. ಸಖತ್ ಸಾಂಗ್ಸು, ನಿಮ್ಮ ನೆಚ್ಚಿನ ಗೀತೆಗಳು. ಮತ್ತೊಂದು ಸೂಪರ್ ಹಿಟ್ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಎಸ್ ಜಾನಕಿಮ್ಮ ಅವರು ಅವರಿಗೆ ಜೊತೆಯಾಗಿದ್ದಾರೆ, ಹಾಗೆ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಜಿ ಉದಯಶಂಕರ್ ಅವರು. ಸಂಗೀತ ಸಂಯೋಜನೆ ಇದೆ ಎಳೆಯ ರಾಜಾ.

ಸಮಯ 9:35 ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದೀರಿ ಅಂತ ನೋಡೋದಾದ್ರೆ, ಮಹೇಶ್ ಅವರು ಮಂಡ್ಯದಿಂದ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಗೇಶ್, ದೀಪಾ, ಋತ್ವಿಕ್, ಜಾರ್ವಿಕ್ ಇವರೆಲ್ಲರೂ ಹಾಸನದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಲೋ ಮೇಡಮ್, ಹ್ಯಾಪಿ ಸಂಡೇ ಅಂತ ಹೇಳಿ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನ ಕಳಿಸಿರೋರು ದೀಪಿಕಾ ರಾಜೇಂದ್ರ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಎಲ್ಲರಿಗೂ ತಾಯಂದಿರ ದಿನದ ಶುಭಾಶಯಗಳು ಅಂತ ಹೇಳ್ತಾ ಹರ್ಷ ನಾಯಕ್, ಪ್ರಜ್ವಲ್ ನಾಯಕ್ ಇವರೆಲ್ಲರೂ ತಮ್ಮ ನೆಚ್ಚಿನ ಗೀತೆಗಾಗಿ ತುಮಕೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹನುಮಂತಪ್ಪ ಅವರು, ಹನುಮಂತಪ್ಪ ಮಡಿವಾಳರವರು ಕೂಡ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಮಯ 9:36 ಆಗ್ತಾ ಇದೆ. ಕೇಳ್ತಾ ಇದ್ದೀರಾ ಸಖತ್ ಸಾಂಗ್ಸು, ನಿಮ್ಮ ನೆಚ್ಚಿನ ಗೀತೆಗಳು ಕಾರ್ಯಕ್ರಮದಲ್ಲಿ. ಬಡವರ ಬಂಧುವಿಂದ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಒಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಜಿ ಉದಯಶಂಕರ್ ಅವರು. ಹಾಗೆ ಸಂಗೀತ ಸಂಯೋಜನೆ ಇದೆ ಎಂ ರಂಗರಾವ್.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:45:55 ಸಾಕಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ತುಂಬಾ ಸಂದೇಶಗಳು ಬಂದಿದೆ. ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ನಮಸ್ತೆ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಹಾಡೆಲ್ಲ ನಮಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿ ರಮೇಶ್, ಅಶ್ವಿನಿ, ವಾಣಿಶ್ರೀ, ವೇದಾಂತ್ ಇವರೆಲ್ಲರೂ ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹೆಚ್.ಎಲ್. ಬಸವರಾಜ್ ಅವರು ತಮ್ಮ ನೆಚ್ಚಿನ ಗೀತೆಗಾಗಿ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಎಂ ಆರ್ ಶ್ರೀಕಂಠನ್ ಅವರು ಅಗ್ರಹಾರ ಮೈಸೂರಿನಿಂದ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಜನ್ಮ ಜನ್ಮದ ಅನುಬಂಧ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಲತಾ ದಿನೇಶ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ ತಮ್ಮ ನೆಚ್ಚಿನ ಗೀತೆಗಾಗಿ, ದಯವಿಟ್ಟು ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಕಲ್ಯಾಣಿಯವರು ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಚಿದಾನಂದ್ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಇಂಟರ್ನ್ಯಾಷನಲ್ ಮದರ್ಸ್ ಡೇ, ವೆರಿ ವೆರಿ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಿ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿರೋರು ವೀರಪ್ಪ ಗುರಿಕಾರ್ ಅವರು ತಮ್ಮ ಕುಟುಂಬ ವತಿಯಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಅರ್ಪಿತಾ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್ ಮೇಡಮ್, ಹ್ಯಾಪಿ ಮದರ್ಸ್ ಡೇ, ನಮಗೂ ಒಂದು ಒಳ್ಳೆಯ ಹಾಡನ್ನು ಪ್ರಸಾರ ಮಾಡಿ ಅಂತ ಸಂಜು ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ನಮಗೊಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಯಾರಿವರು, ಮುಧೋಳದಿಂದ ಅದ್ವೈತನು, ಶ್ರೀನಿ, ಹಾರಿಕಾ, ಶಂಕರ್ ಇವರೆಲ್ಲರೂ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮದರ್ಸ್ ಡೇ ಸ್ಪೆಷಲ್ ಅಂತ ನಮಗೊಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿರೋರು ಮಣಿಕಂಠ ಆರ್ ಅವರು ಸಿರಾಯಿಂದ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿ ಮೆಸೇಜನ್ನು ಮಾಡಿದ್ದಾರೆ ಪ್ರಸಾರ ಮಾಡಿ ಅಂತ. ಹಾಗೆ ಮತ್ಯಾರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಬೆಂಗಳೂರಿನಿಂದ ಶ್ರೀವಿದ್ಯಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮದರ್ಸ್ ಡೇಗೋಸ್ಕರ ನಮಗೊಂದು ಸಾಂಗ್ ಹಾಕಿ ಅಂತ ಹೇಳಿ ಪುನರ್ವಿ ಅವರು, ಸದ್ವಿನಾ, ಮಹೇಶ್, ಸೌಮ್ಯ ಅವರೆಲ್ಲರೂ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಯ್, ವೆರಿ ಗುಡ್ ಮಾರ್ನಿಂಗ್ ಕಾಮನಬೆಲ್ ವಿಶ್ವದ ತಾಯಂದಿರ ದಿನದ ಶುಭಾಶಯಗಳು ಅಂತ ಹೇಳಿ ನಮಗೆ ಒಂದು ಹಾಡನ್ನು ಪ್ರಸಾರ

ಮಾಡಿ ಅಂತ ಹೇಳ್ತಾರೋ ಶ್ರೀಕಾಂತ್ ಪೂಜಾರ್ ಅವರು ಮುಂಡರಿಕೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅಕ್ಕಿಯಾಲೂರಿನಿಂದ ಅಶ್ವಿನಿ ಅವರು ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗುರುಶಾಂತ್, ಅಂಜನಾ, ಸರೋಜಿನಿ ಇವರೆಲ್ಲರೂ ಸಂದೇಶವನ್ನು ಕಳಿಸಿ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ನಮಗೂ ಒಂದು ಹಾಡನ್ನು ಪ್ರಸಾರ ಮಾಡಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಮಂಡಿಕೃಪಾ ಉಮೇಶ್ ಅವರು ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್ ಕಾಮನ್ ಬಿಲ್ಲು ಅಂತ ಹೇಳಿ ಆರ್ ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕಾ ಇವರೆಲ್ಲರೂ ರಾಜಾಜಿನಗರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್ ಮೇಡಮ್, ನಮಸ್ತೆ ಕಾಮನ್ ಬಿಲ್ಲು ಅಂತ ಹೇಳಿ ಆನಂದ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಯ್ ಮೇಡಮ್, ನನಗೆ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಶಿವಕುಮಾರ್ ಚಂದ್ರಪ್ಪ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗಾಯತ್ರಿ ಅವರು ಕೂಡ ಶೃಂಗೇರಿಯಿಂದ ತಮಗೆ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಗೊಂದು ಹಾಡು ಪ್ರಸಾರ ಮಾಡಿಯಲ್ಲ ಅಂತ ಹೇಳ್ತಾ ಇರೋರು ಜಯಣ್ಣ ಅವರು ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಬೂದಿಗೆರೆಯಿಂದ ಮುರಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮೇಡಮ್, ಒನ್ಸ್ ಅಗೇನ್ ವೆರಿ ವೆರಿ ಗುಡ್ ಮಾರ್ನಿಂಗ್, ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿ ಹಾಗೆ ವಿಜಯಕುಮಾರ್ ಅವರು ತಮ್ಮ ನೆಚ್ಚಿನ ಗೀತೆಗಾಗಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಹಾಗೆ ಎಲ್ಲರೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನು ಕೋರಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆಗಳೇ ಪ್ರಸಾರ ಆಗ್ತಾ ಇದೆ ಅಂತ ಹೇಳಿ ಖಂಡಿತ ಕೇಳ್ತಾರೆ. ನಿಮ್ಮ ನೆಚ್ಚಿನ ಗೀತೆಗಳು ಬಂದೇ ಬರುತ್ತೆ ಅಂತ ನಾನಂತೂ ಆಶ್ವಾಸನೆ ಕೊಡ್ತಾ ಹೇಳ್ತಾ ಇದ್ದೀನಿ. ವಿಷ್ಣುವರ್ಧನ್ ಅವರ ಧ್ವನಿಯಲ್ಲಿ ಮತ್ತೊಂದು ಸೊಗಸಾದ ಗೀತೆ ಮೂಜುಗರ ಸೊಗಸುಗರ ಚಿತ್ರದಿಂದ ಪ್ರಸಾರ ಆಗ್ತಾ ಇದೆ. ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ ಅವರು.

ಸಮಯವಾಗಿದೆ 9:54:40 ಒಂದು ಅರ್ಥಪೂರ್ಣವಾದ ಸಂದೇಶ ನಮ್ಮನ್ನು ತಲುಪಿದೆ. ನಮಸ್ಕಾರ, ನಾನು ಶೈಲಾ ಅಂತ ಮೆಸೇಜ್ ಮಾಡ್ತಾ ಇರೋದು ಅಂತ ಹೇಳಿ ಶೈಲಾ ಅವರು ಮೆಸೇಜ್ ಮಾಡಿದ್ದಾರೆ. ನಾನು ಒಮ್ಮೆ ನನ್ನ ಮಕ್ಕಳ ಹುಟ್ಟುಹಬ್ಬವನ್ನು ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಿದ್ದೆ. ಅಲ್ಲಿಗೆ ಹೋದ ಮೇಲೆ ನಮಗೆ ಗೊತ್ತಾಯಿತು ಎಷ್ಟು ಅರ್ಥಪೂರ್ಣವಾಗಿ ನಾವು ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ ಅಂತ. ಯಾಕೆ ಅಂತ ಅಂದರೆ ಅಲ್ಲಿ ಪ್ರತಿಯೊಬ್ಬ ವೃದ್ಧರು ಸಹ ತಮ್ಮ ಅವರ ಈ ಸಂಭ್ರಮವನ್ನು ಅವರದ್ದೇ ಆದಂತಹ ಸಂಭ್ರಮ ಅಂತ ಆಚರಿಸಿದ್ರು. ಮಾತಿನಲ್ಲಿ ನಮಗೆಲ್ಲ ಸಂತೋಷವನ್ನು ಕೊಟ್ಟರು, ಹರಿಸಿದ್ರು ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಎಷ್ಟು ಅರ್ಥಪೂರ್ಣವಾಗಿ ನಾನು ಅವತ್ತು ಬರ್ತೇನೆ ಸೆಲೆಬ್ರೇಟ್ ಮಾಡಿದೆ ಅಂತ ಹೇಳಿ ಖುಷಿಯನ್ನು ಪಟ್ಟಿದ್ದಾರೆ. ಹೌದು, ನಮ್ಮ ಹುಟ್ಟುಹಬ್ಬವನ್ನು ಈ ರೀತಿಯಾಗಿ ಒಂದು ಅರ್ಥಪೂರ್ಣವಾಗಿ ಸಾರ್ಥಕವಾಗಿ ಆಚರಣೆ ಮಾಡೋದ್ರಿಂದ ನಮಗೆ ಖುಷಿ, ಸಂತೋಷ, ಹಾಗೆ ದೇವರ ಹಾಗೂ ಎಲ್ಲರ ಆಶೀರ್ವಾದ ನಮಗೆ ದೊರೆಯುತ್ತೆ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಸಖತ್ ಸಾಂಗ್ಸು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಾಕಷ್ಟು ಹಾಡುಗಳನ್ನು, ನಿಮ್ಮ ನೆಚ್ಚಿನ ಗೀತೆಗಳನ್ನು ಪ್ಲೇ ಮಾಡಿದ್ದೀನಿ. ಮತ್ತೊಂದು ಗೀತೆ ನಿಮಗಾಗಿ ಪ್ಲೇ ಮಾಡ್ತಾ ಇದ್ದೀನಿ. ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಸ್ವಸ್ತಿಕ್ ಚಿತ್ತದಿಂದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರಿ FM 9.3 ಕನ್ನಡ ಗಮನಬೆಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

ಸಮಯ 10:42 ಕೇಳುವರೆಲ್ಲರಿಗೂ ಸಿನಿ ಚಿಟ್ಟಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕನ್ನಡ ಸಿನಿಮಾ ರಂಗದ ಸಿನಿಮಾಗಳು, ಹಾಡುಗಳು, ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಕುರಿತಾಗಿ ಮಾತನಾಡುವಂತಹ ಕಾರ್ಯಕ್ರಮ ಸಿನಿ ಚಿಟ್ಟಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಅರ್ಜಿ ಪ್ರಿಯಾಂಕ. ಇವತ್ತು ಏನು ವಿಶೇಷ, ಈ ದಿನದ ವಿಶೇಷತೆ ಏನು, ನಮಗೆಲ್ಲ ತಿಳಿದೇ ಇದೆ. ತಾಯಂದಿರ ದಿನ, ವರ್ಲ್ಡ್ಸ್ ಮದರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ನಾವಿವತ್ತು. ಈ ದಿನ ನಾವು ಅಮ್ಮನನ್ನು ಪ್ರೀತಿಸಿ, ಗೌರವಿಸಿ, ವಂದಿಸಿ, ಸದಾ ಅವಳ ಮಡಿಲಲ್ಲಿ ಇರುವಂತೆ ಕೇಳುವಂಥ ಗೀತೆಗಳನ್ನ ಪ್ರಸಾರ ಮಾಡ್ತಾ ಸ್ವಲ್ಪ ಮಾತಿನೊಂದಿಗೆ, ಜಾಸ್ತಿ ಹಾಡಿನೊಂದಿಗೆ ಇಂದಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಕೇಳ್ತಾ ಸಾಗೋಣ. ಟ್ಯೂನ್ ಮಾಡ್ತಾರೆ FM ರೈನ್ಬೋ ಕನ್ನಡ ಗಮನಬೆಲನ್ನು. ಮೊದಲಿಗೆ ಪ್ರಸಾರ ಆಗ್ತಾ ಇದೆ ಇದೊಂದು ಇದೊಂಥರ ಜುಮ್ ಅನ್ನಿಸುವಂಥ ಹಾಡು ಅಂತಲೇ ಹೇಳ್ಬೋದು. ತಾಯಿಗಿಂತ ದೇವರಲ್ಲ ಚಿತ್ತದ ಗೀತೆ ಎಸ್ ಜಾನಕಿಯಮ್ಮ ಅವರ ಧ್ವನಿಯಲ್ಲಿ ಒಂದು ಸೊಗಸಾದ ಗೀತೆ. ಖಂಡಿತ ಹೇಳ್ತೀನಿ ನಿಮಗೆಲ್ಲರಿಗೂ ಈ ಹಾಡುಗಳೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಪ್ರಸಾರ ಮಾಡ್ತಾ ಇದ್ದೀನಿ. ಈ ಹಾಡಿಗೆ ಸಾಹಿತ್ಯವನ್ನು ನೀಡಿದ್ದಾರೆ ಜಿ ಉದಯಶಂಕರ್ ಅವರು, ಹಾಗೆ ಸಂಗೀತವನ್ನು ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 10:08:52. ಪ್ರೀತಿಯಲ್ಲಿ ಆಕಾಶ, ತಾಳ್ಮೆಯಲ್ಲಿ ಭೂಮಿ, ಮಮಕಾರದಲ್ಲಿ ಕಡಲು. ಅಂದ್ರೇನೆ ತಾಯಿ ಅಲ್ವಾ? ತಾಯಿಯ ಪ್ರೀತಿ ಅದೆಲ್ಲದನ್ನ ಮೇರಿತು. ಹೋಲಿಕೆಗೆ ಅಸಾಧ್ಯ, ಪದಗಳೇ ಸಿಗೋದಿಲ್ಲ. ಈ ಪ್ರೀತಿ ಅಮ್ಮ ಎನ್ನುವ ಬೆಚ್ಚಿಗಿನ ಭಾವ, ಆ ಭಾವದಷ್ಟು ಅದ್ಭುತವಾದ ಸಂಗತಿ ಮತ್ತೊಂದಿಲ್ಲ. ಏನಂತೀರಾ? ನಿಮಗೂ ಏನಾದರೂ ಅಭಿಪ್ರಾಯಗಳು ಅಥವಾ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ, ನಾನು ಅದನ್ನು ಹಂಚ್ಕೋಬೇಕು ಅಂತಿದ್ರೆ ಖಂಡಿತ ನಮಗೆ ಸಂದೇಶದ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಸಂದೇಶಗಳನ್ನು ಓದೋದಕ್ಕೆ ನಾನಿವತ್ತು ತಯಾರಾಗಿದ್ದೀನಿ. ಖಂಡಿತ ಸಂದೇಶಗಳನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480101013. ಮತ್ತೊಂದು ಸೊಗಸಾದ ಗೀತೆ. ಅಮ್ಮ ಎಂದರೆ ಏನೂ ಹರುಷು ಅಲ್ಲ. ಇವತ್ತು ಅಮ್ಮನದ್ದೇ ಗುಣಗಾನ, ಅಮ್ಮನದ್ದೇ ಮಾತು, ಅಮ್ಮನದ್ದೇ ಹಾಡುಗಳು. ಮತ್ತೊಂದು ಅಮ್ಮನದೇ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಅವರಂತೂ ಜೇನಿನಂತ ಕಂಠ. ಆ ಕಂಠದಲ್ಲಿ ಅಮ್ಮನ ಬಗ್ಗೆ ಕೇಳ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಅನ್ಕೋತೀನಿ. ಖಂಡಿತ ಅಣ್ಣಯ್ಯ ಹಚ್ಚಿದ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಪಿ ಬಿಯ ಮತ್ತು ಅವರ ಸಂಗಡಿಗರೊಂದಿಗೆ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಸಮಯ ಆಗಿದೆ 10:57. ಟ್ಯೂನ್ ಮಾಡ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು. ತಾಯಿಯೇ ಪ್ರತಿ ಮಗುವಿನ ಮೊದಲ ಗುರು, ಏನಂತೀರಾ ಅಲ್ವಾ? ಅಂಬೆಗಾಲಿ ಇಟ್ಟಾಗಿಂದ ಹಿಡಿದು ಆಕಾಶದ ಎತ್ತರಕ್ಕೆ ಬೆಳೆಸುವವರೆಗೂ ಈ ಕಲ್ಲನ್ನ ತಿದ್ದಿ ತೀಡಿ ಶಿಲಿಯನ್ನಾಗಿಸುವರು ತಾಯಿ. ಆಹಾ, ಎಂತಹ ಅದ್ಭುತ ಶಕ್ತಿಯಲ್ವಾ ತಾಯಿ! ನಿಮಗೇನಾದರೂ ಈ ವಿಷಯದ ಬಗ್ಗೆ ಅಭಿಪ್ರಾಯ ಅನಿಸಿಕೆಗಳಿದ್ರೆ ಖಂಡಿತ ನಮಗೆ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013. ಮತ್ತೊಂದು ಅದ್ಭುತವಾದ ಗೀತೆ ಅಂತಲೇ ಹೇಳ್ಬೋದು, ಕಣ್ಣಿಗೆ ಕಾಣುವ ದೇವರು ಅಂದರೆ ಅದು ಅಮ್ಮನೇ ತಾನೆ. ಅದೇ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಯಾರಿವನು ಉಚ್ಚತದಿಂದ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಸೊಗಸಾದ ಗೀತೆ ಖಂಡಿತ ಕೇಳಿ ಅಂತ ಹೇಳ್ತಾ ಸಾಹಿತ್ಯವನ್ನು ನೀಡಿದ್ದಾರೆ ಜಿ ಉದಯಶಂಕರ್ ಅವರು, ಹಾಗೆ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

ಸಮಯ ಆಗಿದೆ 8:27:06. ತಾಯಂದಿರ ದಿನದ ಆಚರಣೆಯ ಜೊತೆಗೆ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲನ. ತಿಳಿದವರು ಒಂದು ಮಾತು ಹೇಳ್ತಾರೆ, ದೇವರು ತಾನು ಎಲ್ಲ ಕಡೆ ಇರೋಕೆ ಆಗಲ್ಲ ಅಂತ ಹೇಳಿ ತಾಯಿಯನ್ನು ಸೃಷ್ಟಿಸಿದ್ದಾನೆ ಅಂತ. ನಿಜವಾದ ಮಾತು ಅಲ್ವಾ? ಬದುಕಿನ ಪಾಠ ಕಲಿಸಿದ ಗುರು, ದಾರಿ ತೋರಿಸಿದ ಬೆಳಕು, ನೊಂದ ಮನಕ್ಕೆ ನೆಮ್ಮದಿ ಸಿಗೋದು ಅಮ್ಮನ ಮಡಿಲಲ್ಲಿ. ಏನಂತೀರಾ? ತಾಯಿ ದೇವರಾಗಬಹುದು, ಆದರೆ ದೇವರೂ ಕೂಡ ತಾಯಿಯಾಗಲಾರ. ಆ ದೇವರು ಕೂಡ ಅಮ್ಮನ ಮುಂದೆ ಪುಟ್ಟ ಮಗುವಾಗ್ಬಿಡ್ತಾನೆ. ಸತ್ಯವಾದ ಮಾತು ತಾನೇ ಇದು. ಅದಕ್ಕೆ ಹೇಳೋದು, ತಾಯಿಗಿಂತ ದೊಡ್ಡ ದೇವರಿಲ್ಲ ಅಂತ. ಕಣ್ಣಿಗೆ ಕಾಣುವ ದೇವರು ತಾಯಿ ಅಂತ. ನಿಜ ಅಲ್ವಾ? ನಿಮಗೆ ಯಾವುದಾದ್ರೂ ಹಾಡನ್ನು ಕೇಳಬೇಕು ಅಂತ ಅನಿಸ್ತಾ ಇದ್ರೆ ಖಂಡಿತ ನಮಗೆ ಸಂದೇಶದ ಮೂಲಕ ತಿಳಿಸ್ಬೋದು. ಹಾಗೆ ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಮನಸ್ಸಿನ ಮಾತನ್ನು ಖಂಡಿತ ಇವತ್ತು ಸಿನಿ ಚೇಟಿಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013. ಕೇಳ್ತಾರೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲನ. ಸೊಗಸಾದ ಗೀತೆಗಳು, ಅಮ್ಮನನ್ನು ಅಮ್ಮನ ಮಡಿಲನ್ನು ನೆನಪಿಸುವಂಥ ಗೀತೆಗಳು. ಮತ್ತೊಂದು ಸೊಗಸಾದ ಗೀತೆ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಅವರ ಜೊತೆಗೆ ಮಂಜುಳಾ

ಅವರು ಕೂಡ ಜೊತೆಗೂಡಿದ್ದಾರೆ. ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸರೇಖಾ ಅವರು. ಯಾವ ಹಾಡು ಗೊತ್ತಾ? ಐ ಲವ್ ಯು ಮೈ ಮದರ್ ಇಂಡಿಯಾ. ಕೇಳಿ ಅವರ ಧ್ವನಿಯಲ್ಲೇ.

ಸಮಯ ಆಗಿದೆ 10:38:33. ನಮಗೆ ಮೆಸೇಜ್ ಒಂದು ಬಂದಿದೆ. ಹಾಯ್ ನಮಸ್ತೆ ಮೇಡಮ್, ಹ್ಯಾಪಿ ಮದರ್ಸ್ ಡೇ ಟು ಆಲ್ ಮದರ್ ಔಟ್ ದೇರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎ ಪರ್ಸನ್ ಲೈಫ್ ಇಸ್ ಇನ್ ಕಂಪ್ಲೀಟ್ ವಿತೌಟ್ ಮದರ್ ಮ್ಯಾಮ್. ಈ ಸೃಷ್ಟಿಯ ಅದ್ಭುತ ವಿಷಯ ಏನಂದರೆ ಅದು ನಮಗೆ ಸಿಗುವಂಥ ತಾಯಿಯ ಪ್ರೀತಿ ಅಂತ ಹೇಳಿ ಅಮ್ಮ ನೀನು ನಮಗಾಗಿ ಅಂತ ಹಾಡನ್ನು ಕೇಳಿದ್ದಾರೆ. ಈಗಾಗಲೇ ನಿಮ್ಮ ಹಾಡು ಪ್ರಸಾರ ಆಗಿದೆ ಅಂತ ಭಾವಿಸ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅಮ್ಮ ನೀನು ನಮಗಾಗಿ 1000 ವರ್ಷ ಸುಖವಾಗಿ, ಎಲ್ಲರ ಆಶೆಯನ್ನು ಕೂಡ ಅದೇ ಅಲ್ವಾ, ನಮ್ಮ ಅಮ್ಮ 1000 ವರ್ಷ ಸುಖವಾಗಿ ನಗನಗ್ತಾ ಇರಬೇಕು ಅನ್ನೋದೇ ಎಲ್ಲ ಮಕ್ಕಳ ಆಸೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಹಾಗೆ ಎಂತಹ ಸಾಲುಗಳು, ನೀನು ಆನಂದದಿಂದ ಇದ್ದರೆ ಸಾಕು, ಅಷ್ಟೇ, ಬೇರೆ ಪೂಜೆ ಎದಗಬೇಕು. ಈ ಸಾಲುಗಳನ್ನು ಬರೆದಂತಹ ಅವರು ತುಂಬ ನಿಜವಾಗ್ಲೂ ಅದ್ಭುತವಾಗಿ ಬರೆದಿದ್ದಾರೆ ಅಂತಲೇ ಹೇಳ್ತಾ, ಯಾರೆಲ್ಲ ನೆಕ್ಸ್ಟ್ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಸಮಸ್ತ ಕ್ಷೇತ್ರಗಳಿಗೆ ಅಮ್ಮನ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ ನಂಜುಣ್ಣ ಅವರು ಚಿಂತಾಮಣಿ ಚಿಕ್ಕಬಳ್ಳಾಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅಮ್ಮನ ದಿನದ ಶುಭಾಶಯಗಳು ಅಂತ ಹೇಳಿ. ಮೌನೇಶ್ ಜಿ ಜೀವರಿಗೆ ಇವರು ಕೊಪ್ಪಳ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಾಕಷ್ಟು ಜನ ಮೌರ್ಯ ಚಿತ್ರದ 100 ಸಾರಿ ಹೇಳಿದರೂ ಆಸೆ ತೀರೋಲ್ಲ, ಈ ಸಾಂಗ್ನ ಖಂಡಿತ ಪ್ಲೇ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಪಾರ್ವತಿ ಮೋಹನ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿ ನಮಗೊಂದು ಹಾಡನ್ನು ಪ್ಲೇ ಮಾಡಿ ಅಮ್ಮ ಚಿತ್ರದಿಂದ ಅಂತ ಹೇಳಿ ನಮಗೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮೌರ್ಯ ಚಿತ್ರದ ಗೀತೆಗಾಗಿ ಮತ್ತೊಬ್ಬರು ರೂಪ ಲಕ್ಷ್ಮೀಕಾಂತ್ ತೇಜಸ್ವಿನಿ ಯಶವಂತ್ ಚಂದನಕುಂಟೆ ಶಿರಾ ಇಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಈ ಹಾಡು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಖಂಡಿತ ಎಲ್ಲರ ನೆಚ್ಚಿನ ಗೀತೆ. ಅಮ್ಮ ಅಂತ ಹಾಡು ಬರೋದಾದರೆ ಈ ಹಾಡು ತುಂಬ ಎಲ್ರಿಗೂ ಪ್ರೀತಿ ಕೊಡುವಂಥ ಹಾಡು ಅಂತಲೇ ಹೇಳ್ಬೋದು. ಶಾನ್ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿ ಬಂದಿದೆ. ನಿಮಗಾಗಿ ಈ ಹಾಡನ್ನು ಈಗ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ಎಸ್ ನಾರಾಯಣ ಅವರು. ಹಾಗೆ ಸಂಗೀತ ಸಂಯೋಜನೆ ಗುರುಕಿರಣ್.

ಸಮಯ ಆಗಿದೆ 10:45:03. ಇನ್ನು ಸಂದೇಶದ ಕಡೆ ನೋಡೋದಾದರೆ, ಉಸಿರು ನೀಡಿದ ದೇವರು, ದಾರಿ ತೋರಿದ ಗುರು, ಅಮ್ಮನ ಪ್ರೀತಿ, ಅಮ್ಮನ ಕೈತುತ್ತು, ಅಮ್ಮನ ನಿಸ್ವಾರ್ಥ ಕಾಳಜಿ, ಇವುಗಳ ಮುಂದೆ ಸಮನಾದ ಇನ್ನೊಂದು ವಸ್ತುವಿರಲಾರದು. ಅಮ್ಮ, ಐ ಲವ್ ಯು. ಅಮ್ಮ, ಈ ಒಂದು ಪದವೇ ಅಮೃತ. ಅಮ್ಮ ಎಂದರೆ ಸಂಜೀವಿನಿ. ಅಮ್ಮನ ಮಾತೇ ಜೀನಿಗಿಂತಲೂ ಸಿಹಿ. ನೋವು, ನಲಿವು, ಸೋಲು, ಗೆಲುವು ಎಲ್ಲದಕ್ಕೂ ಒಂದೇ ಭಾವ ಭಾವನೆ ಅಮ್ಮ. ಈ ಶಬ್ದವೇ ಸಾಕು ಬದುಕನ್ನ ಬೆಳಗಿಸಲು. ಪದಗಳಲ್ಲಿ ವರ್ಣಿಸಲಾಗದ ವ್ಯಕ್ತಿತ್ವ, ತನ್ನ ಸೋಲುಗಳಲ್ಲಿ ಮಕ್ಕಳ ಗೆಲುವು ಕಾಣುವ ನಿಷ್ಕಳಂಕ ವ್ಯಕ್ತಿತ್ವ ಅಮ್ಮ. ನಿನ್ನ ಪ್ರೀತಿಯ ಉಷ್ಣತೆ ಸದಾ ನನ್ನನ್ನು ಬೆಚ್ಚಗಿರಿಸಲಿ. ಅಮ್ಮಂದರ ದಿನದ ಶುಭಾಶಯಗಳು ಅಂತ ಹೇಳಿ ತಮ್ಮ ಪ್ರೀತಿಯ ತಾಯಿ ಶಾರದಮ್ಮ ಅಂತ ಹೇಳಿ ಜಿ ಎಂ ಮಲ್ಲಿಕಾರ್ಜುನ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ನವಿ ಮುಂಬೈಯಿಂದ. ನಿಮ್ಮ ತುಂಬಾ ಧನ್ಯವಾದಗಳು ಸರ್, ನಿಮ್ಮ ಸಂದೇಶ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ತಾ, ಅಮ್ಮ ಅಂದ್ರೇನೆ ಹಾಗೆ ಅಲ್ವೇನ್ರಿ, ಎಲ್ಲರಿಗೂ ಪ್ರೀತಿ, ಎಲ್ಲರಿಗೂ ಇಷ್ಟ. ಎಷ್ಟೇ ದೊಡ್ಡವರಾದರೂ ತಮ್ಮ ಮಕ್ಕಳು ಮಾತ್ರ ಅವರಿಗೆ ಇನ್ನೂ ಪುಟ್ಟ ಮಗು ಥರನೇ ಅನ್ನಿಸ್ತಾರೆ. ಎಷ್ಟೋ ಜನ ಹೇಳಿರೋದನ್ನು ನಾನು ಕೇಳಿದ್ದೀನಿ. ನೀನು ದೊಡ್ಡ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಆದರೆ ಇನ್ನೂ ನೀನು ನನ್ನ ಬಾಲಿಗೆ ನನ್ನ ಚಿಕ್ಕ ಮಗು ಅಂತಲೇ ಹೇಳ್ತಾರೆ. ಎಷ್ಟು ನಿಜವಾದ ಮಾತು ಅಲ್ವಾ ಅಮ್ಮ ಅಂದ್ರೇ. ಹಾಗೇ ನೀನು ಫಸ್ಟು ಊಟ ತಿಂದ್ಯಾ, ನೀನು ಊಟ ಮಾಡಿದ್ಯಾ, ನೀನು ತಿಂಡಿ ತಿಂದ್ಯಾ, ನೀನು ನಿದ್ದೆ ಮಾಡಿದ್ಯಾ, ನೀನು ಆರಾಮಾಗಿದ್ಯಾ ಅಂತ ಫಸ್ಟು ನೀನು ನೀನು ಅಂತ ತನ್ನ ಮಕ್ಕಳಿಗಾಗಿ ಮಿಡಿಯುವ ಜೀವ ಅಂದರೆ ಅದು ತಾಯಿ. ಏನಂತೀರಾ, ನಿಜ ಅಲ್ವಾ? ನಾವು ಮಾಡಿದ್ವಾ ಅನ್ನೋದಕ್ಕಿಂತ ಮೊದಲು ನೀನು ಮಾಡ್ದ್ಯಾ, ನನ್ನ ಮಗು ಮಾಡ್ತಾ ಅನ್ನೋದು ತಾಯಿಯ ಕಾಳಜಿಯಾಗಿರುತ್ತೆ. ಏನಂತೀರಾ? ಮತ್ತೊಂದು ಸೊಗಸಾದ ಗೀತೆ, ಎಲ್ಲರಿಗೂ ಇಷ್ಟ ಆಗುವಂಥ ಗೀತೆ, ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆ, ಪ್ರೇಮ್ ಅವರು ಹಾಡಿದ್ದಾರೆ. ಹಾಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಈ ಗೀತೆಗಿದೆ. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಆರ್ ಪಿ ಪಟ್ನಾಯಕ್.

ಸಮಯ ಆಗಿದೆ 10:56:48 ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ 101.3 ಕನ್ನಡ ಕಮನಬಿಲ್ಲನ. ಇದಾಗಿದ್ದು ಇಂದಿನ ಸನಿಚಿಟ್ಟೆ ಕಾರ್ಯಕ್ರಮ. ಎಲ್ಲರ ಮನಸ್ಸಿಗೆ ಒಂದು ಸಾರ್ಥಕದ ಭಾವವನ್ನ ತುಂಬುವಂತಹ ಹಾಡುಗಳೇ ಪ್ರಸಾರ ಆದ್ವು ಅಂತ ಭಾವಿಸ್ತೀನಿ. ಎಲ್ಲ ಹಾಡುಗಳು ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ನಾನು ಖಂಡಿತ ಭಾವಿಸ್ತೀನಿ. ಅದು ನಿಜ ಕೂಡ ಹೌದು. ಹೀಗೆ ಕೇಳ್ತಾ ಇರಿ ಎಫ್ಎಂ ರೈನ್ಬೋ ಕನ್ನಡ ಕಮನಬಿಲ್ಲನ್ನ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆ ಆಗಿದ್ದು ಗೊತ್ತಾ ಇದೆಯಲ್ಲ, ನಿಮ್ಮ ನೆಚ್ಚಿನ ಆಚೆ ಪ್ರಿಯಾಂಕಾ. ಕೇಳ್ತಾ ಇದ್ದೀರಿ ಎಫ್ಎಂ ರೈನ್ಬೋ 101.3 ಕನ್ನಡ ಕವನಬೆಲ್ಲು. ಮತ್ತೊಂದು ಸೊಗಸಾದ ಗೀತೆ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ತುತ್ತಮುತ್ತ ಚಿತ್ರದಿಂದ ಕೇಳ್ತಾರೆ, ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ ಅವರು. ಕೇಳಿ, ಇದು ನಿಮ್ಮ ನೆಚ್ಚಿನ ಫೇವರೇಟ್ ಎಫ್ಎಂ ರೈನ್ಬೋ 101.3 ಕನ್ನಡ ಕವನಬೆಲ್ಲು.

0: 12 ಗಂಟೆಗೆ ಸರಿಯಾಗಿ ಕೇಳಿ ಪ್ರದೇಶ ಸಮಾಚಾರ. ನಂತರ 12:05ಕ್ಕೆ ರೇನ್ಬೋ ರಿವರ್ಬ್ಸ್ ವಾಸಂತಿ ಹರಿಪ್ರಕಾಶ್ ಅವರಿಂದ.
1: ಈಗ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಬೆಂಗಳೂರು HAL ವಿಮಾನ ನಿಲ್ದಾಣಕ್ಕೆ ತಲುಪಿದ ಪ್ರಧಾನಮಂತ್ರಿ ಅವರನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಸ್ವಾಗತಿಸಿ ಬರಮಾಡಿಕೊಂಡರು. ಪ್ರಸ್ತುತ ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಅವರು ತಲುಪಿದ್ದು 45ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕೂ ಮೊದಲು ಬೆಂಗಳೂರಿನಲ್ಲಿ ಆಯೋಜಿತ ಬೃಹತ್ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, May 10 ಚಾರಿತ್ರಿಕ ದಿನವಾಗಿದೆ. 1857 ಈ ದಿನದಂದು ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಯು ಹತ್ತಿತು. ಬಳಿಕ ಅದು ಜ್ವಾಲೆಯಾಗಿ ವ್ಯಾಪಿಸಿ ದೇಶವನ್ನು ಗುಲಾಮಗಿರಿಯಿಂದ ಮುಕ್ತಿಗೊಳಿಸಿತು ಎಂದರು. ನಾಳೆ 11ರಂದು ಗುಜರಾತಿನ ಸೋಮನಾಥ ದೇಗುಲ ಪುನರ್ ನಿರ್ಮಾಣದ 75ನೇ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ನಿರ್ಮಾಣಗೊಂಡ ಸಂದಿಗ್ಧ ಪರಿಸ್ಥಿತಿ ಬಗ್ಗೆ ಉಲ್ಲೇಖಿಸಿದ ಅವರು, ವಿಶ್ವದ ಹಲವು ರಾಷ್ಟ್ರಗಳ ಮೇಲೆ ಇದು ಪರಿಣಾಮ ಬೀರಿದೆ, ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗೂಡಬೇಕಿದೆ ಎಂದರು. ಕಂದಾಯ ಹಾಗೂ ಪಂಚಾಯತ್ ರಾಜ್ ಇಲಾಖೆಗಳ ಸೇವೆ ಒದಗಿಸುವಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದ ಡಾ SM ಪಂಡಿತ್ ರಂಗಮಂದಿರದಲ್ಲಿ ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ, ಪಹಣಿ, ಪಿಂಚಣಿ ಸೇರಿದಂತೆ ಸೌಲಭ್ಯ ವಿತರಣಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಭೂ ಗ್ಯಾರಂಟಿ ಸರ್ಕಾರದ 6ನೇ ಗ್ಯಾರಂಟಿಯಾಗಿದೆ ಎಂದರು. ಜಿಲ್ಲಾಧಿಕಾರಿ ಫೌಜಿಯಾ ತರನುಂ ಮಾತನಾಡಿ, ಕಂದಾಯ ಗ್ರಾಮ ಯೋಜನೆಯಡಿ ಕಲಬುರಗಿ ಜಿಲ್ಲೆಯಲ್ಲಿ 368 ಗ್ರಾಮಗಳನ್ನು ಗುರುತಿಸಿ ಅದರಲ್ಲಿ 330 ಗ್ರಾಮಗಳನ್ನು ಘೋಷಿಸಲಾಗಿದೆ. 6060 ಡಿಜಿಟಲ್ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. 23,447 ಪಹಣಿ ತಿದ್ದುಪಡಿ ಮಾಡಿಕೊಡಲಾಗಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ಲಸಿಕಾಕರಣ ಅಭಿಯಾನ ಚುರುಗುತ್ತಿದೆ. ಈ ತಿಂಗಳ 22ರವರೆಗೆ ನಡೆಯಲಿರುವ 9ನೇ ಸುತ್ತಿನ ಲಸಿಕಾಕರಣ ಅಭಿಯಾನದ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕರಾದ ಡಾ ರವಿ ಸಾಲಿಗೌಡರ್,
3: ಕಾಲು ಮತ್ತು ಬಾಯಿ ಬೇನೆ ಲಸಿಕಾಕರಣವನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 13 ಲಕ್ಷ ಜಾನುವಾರುಗಳ ಸಂಖ್ಯೆಯಲ್ಲಿ %40 ಸಾಧನೆಯನ್ನ ಮಾಡಲಾಗಿದೆ. ಉಳಿದ ಎಲ್ಲ ಜಾನುವಾರುಗಳನ್ನ ಕಾಲು ಹಾಗೂ ಬಾಯಿ ಬೇನೆ ಲಸಿಕಾಕರಣಕ್ಕೆ ಒಳಪಡಿಸಿ ಜಿಲ್ಲೆಯ ಜಾನುವಾರು ಮಾಲೀಕರು ಸಹಕರಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಕಾಲು ಮತ್ತು ಬಾಯಿ ಬೇನೆ ಲಸಿಕಾಕರಣ ಹಾಗೂ ಜಾನುವಾರುಗಳ ಕೃತಕ ಗರ್ಭಧಾರಣ ಯೋಜನೆಗಳನ್ನ ನಮ್ಮ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ತಮಗೆ ಸೇವೆ ನೀಡಿದ ನಂತರ ತಮ್ಮ ನೋಂದಣಿಯಾದ ಮೊಬೈಲ್ಗೆ ಸ್ವೀಕರಿಸುವ OTPಯನ್ನು ಇಲಾಖೆಯ ಅಧಿಕಾರಿ ಅಥವಾ ಸಿಬ್ಬಂದಿಯವರಿಗೆ ನೀಡಿ ಸಹಕರಿಸಬೇಕು.
2: ಅರಣ್ಯ ಇಲಾಖೆ ಸ್ಥಳೀಯ ಪ್ರಜಾತಿಯ ಗಿಡಗಳನ್ನು ನೆಟ್ಟು ಅರಣ್ಯೀಕರಣವನ್ನು ಪ್ರೋತ್ಸಾಹಿಸುತ್ತಿದೆ ಎಂದು ಪರಿಸರ ಜೀವಿಶಾಸ್ತ್ರ ಮತ್ತು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆ ಸವಾಲಿನ ನಡುವೆ ನಗರ ಪ್ರದೇಶ

ಪ್ರದೇಶಗಳ ಸಮೀಪದ ಅರಣ್ಯ ಭೂಮಿಗಳನ್ನು ಉಳಿಸಿ ಬೆಳೆಸುವುದು ಅತ್ಯಗತ್ಯವಾಗಿದೆ. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ ಎಂದು ಹೇಳಿದ್ದಾರೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಗಣ್ಯರು ಕಂಬನಿ ಮಿಡಿದಿದ್ದು ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ. ಜನಸೇವೆಯಲ್ಲಿ ಅಪಾರ ಕಾಳಜಿ ಹಾಗೂ ಬದ್ಧತೆ ಹೊಂದಿದ್ದ ವ್ಯಕ್ತಿ ಸುಧಾಕರ್, ಇಂಥವರು ಇನ್ನಷ್ಟು ಕಾಲ ಜನರ ನಡುವೆ ಇರಬೇಕಿತ್ತು. ವೈದ್ಯರ ನಿರಂತರ ಪ್ರಯತ್ನ, ಎಲ್ಲರ ಹಾರೈಕೆಯ ಹೊರತಾಗಿಯೂ ಅವರು ನಮ್ಮನ್ನಗಲಿದ್ದಾರೆ. ಇದೊಂದು ಅತ್ಯಂತ ನೋವಿನ ಘಳಿಗೆಯಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓದಿಕೊಳ್ಳುವ ಕಥೆಗಳಿಗಿಂತ ಲೇಖಕರೇ ಓದಿ ಹೇಳುವ ಕಥೆಗಳು ಹೆಚ್ಚು ಪರಿಣಾಮಕಾರಿ ಎಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾ ಬಸವರಾಜ್ ಸಾದರ್ ಹೇಳಿದರು. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸಹಯೋಗದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಯೋಜಿಸಿದ ಕೇಳು ಕಥೆ ಕಾರ್ಯಕ್ರಮದ ಸಮಾರೋಪದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ ಹೊನ್ಕಲ್ ಸೇರಿದಂತೆ ಸಾಹಿತ್ಯಾಸಕ್ತರು ತಮ್ಮ ಸಣ್ಣ ಕಥೆಗಳನ್ನು ವಾಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 1:08 ಕರೆಯಲಿ ಕೈರುಚಿ ಕಾರ್ಯಕ್ರಮ. ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಅಚ್ಚುಮೆಚ್ಚಿನ ಅಡುಗೆಯ ಕುರಿತಾದ ಮಾತುಕತೆ. ನನ್ನ ಅಚ್ಚುಮೆಚ್ಚಿನ ಅಡುಗೆಯ ಕುರಿತು ಇಂದು ನಾನು ಮಾತಾಡ್ತೀನಿ. ಕರಿಬೇವು ಅನ್ನ ಅಥವಾ ಕರಿಬೇವು ರೈಸ್ ನನ್ನ ಅಚ್ಚುಮೆಚ್ಚು. ಯಾಕೆ ಅಂದರೆ ಇದು ಸುಲಭವಾಗಿ ಸಿದ್ಧಪಡಿಸಬಹುದು. ಇದಕ್ಕೆ ಬೇಕಾದ ಸಾಮಗ್ರಿಗಳು ಏನಂದರೆ ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸು, ಮೆಣಸು, ಎಳ್ಳು, ಜೀರಿಗೆ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಅನ್ನ. ಇದಕ್ಕೆ ಮೊದಲು ಕರಿಬೇವು ಪುಡಿ ಸಿದ್ಧತೆ ಮಾಡ್ಕೋಬೇಕು. ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಂತರ ಉದ್ದಿನಬೇಳೆ, ಕಡಲೆಬೇಳೆ, ಮೆಣಸು, ಜೀರಿಗೆ ಮತ್ತು ಒಣಮೆಣಸಿನಕಾಯಿನ ಕೆಂಪಾಗುವವರೆಗೂ ಹುರಿದು ಕೊನೆಯಲ್ಲಿ ಕರಿಬೇವು ಮತ್ತು ಎಳ್ಳು ಹಾಕಿ ಕರಿಬೇವು ಗರಿಯಾಗುವವರೆಗೂ ಹುರಿದು ಅದನ್ನು ಆರಿಸಿಕೊಂಡು ನಂತರ ರುಬ್ಕೊಳ್ಬೇಕು. ಈ ಮಿಶ್ರಣನ ತಣ್ಣಗಾದ ಮೇಲೆ ಹುಣಸೆಹಣ್ಣು, ಉಪ್ಪು ಸೇರಿಸಿ ನುಣ್ಣಗೆ ರುಬ್ಬಿ ಒಗ್ಗರಣೆ ಮಾಡಿಕೊಂಡು ಅನ್ನಕ್ಕೆ ಕಲಸಿಕೊಂಡು ತಿಂದರೆ ಕರಿಬೇವು ಅನ್ನ ರೆಡಿಯಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ಕರೆಯಲಿ ಕೈರುಚಿ ಕಾರ್ಯಕ್ರಮ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ಶ್ರಾವ್ಯ ಹರುಮನೆ. ನೀವು ಸಹ ಇನ್ಮುಂದೆ ಕರೆಯಲಿ ಕೈರುಚಿ ಕಾರ್ಯಕ್ರಮಕ್ಕೆ ಪ್ರತಿದಿನ 1 ಗಂಟೆಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802221206. ಇದೀಗ ಸಮಯ ಆಗಲಿದೆ 1:10. ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಕೇಂದ್ರ ಸರ್ಕಾರದ ರಾಷ್ಟ್ರೀಯ ನೀತಿಗೆ ಸಾರ್ವಜನಿಕರ ಬೆಂಬಲ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ, ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ: ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದರು. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟ್ರದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ ಸರ್ಕಾರವನ್ನು ರಚಿಸಿದೆ ಎಂದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ 3ನೇ ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಅವರು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ, ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ಈ ವೇಳೆ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದ ಪ್ರಧಾನಿ, ಚುನಾವಣಾ ವೈಫಲ್ಯಗಳಿಗೆ ಎಲ್ಲವನ್ನೂ ದೂಷಿಸುವುದು ಅವರ ನಾಯಕರಲ್ಲಿ ಅಭ್ಯಾಸವಾಗಿದೆ ಎಂದು ಹೇಳಿದರು. ಸಂಸತ್ತಿನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಖಾತ್ರಿಪಡಿಸಿದ ನಾರಿಶಕ್ತಿ ವಂದನ್ ಅಧಿನಿಯಮ ವಿರುದ್ದ ಮತ ಚಲಾಯಿಸುವ ಮೂಲಕ ಕಾಂಗ್ರೆಸ್ ಮಹಿಳೆಯರಿಗೆ ದ್ರೋಹವೆಸಗಿದೆ ಎಂದು ಆರೋಪಿಸಿದರು. ರಾಷ್ಟೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ ಇರಾನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದರು. ನಂತರ ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು. ಇಂದು ಮಧ್ಯಾಹ್ನ ಪ್ರಧಾನಿ ಹೈದರಾಬಾದ್ನಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥಕ್ಕೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿಯಾಗಿದೆ. ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಇದನ್ನು ಕಾಕತೀಯ ಮೆಗಾ ಜವಳಿ ಪಾರ್ಕ್ ಎಂದು ಕರೆಯುತ್ತಾರೆ. ಇದನ್ನು ಪಿಎಂ ಮಿತ್ರ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿದೆ. ನಂತರ ಭಾರತದ ಆರೋಗ್ಯ ಮೂಲಸೌಕರ್ಯಕ್ಕೆ ಪ್ರಮುಖ ಮೈಲಿಗಲ್ಲಾಗಿ ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ಕೇಂದ್ರಿತ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಕ್ವಾಟರ್ನರಿ ಕೇರ್ ಲಾಭರಹಿತ ಸಂಸ್ಥೆಯಾದ ದೇಶದ ಸಿಂಧು ಆಸ್ಪತ್ರೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರು ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಬೆಳಿಗ್ಗೆ ಚೆನ್ನೈನ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಆರ್ಲೇಕರ್ ಅವರು ವಿಜಯ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಅವರೊಂದಿಗೆ 9 ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರಲ್ಲಿ ಕೆಜಿ ಅರುಣ್ ರಾಜ್, ಆಧವ್ ಅರ್ಜುನ, ಎನ್ ಆನಂದ, ಸೆಲ್ವಿ ಎಸ್ ಕೀರ್ತನ ಮತ್ತು ಡಾ ಟಿಕೆ ಪ್ರಭು ಸೇರಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ತಮಿಳು ಚಲನಚಿತ್ರೋದ್ಯಮದ ಹಲವರು ಉಪಸ್ಥಿತರಿದ್ದರು. ವಿಜಯ್ ಕಾಂಗ್ರೆಸ್, ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಬೆಂಬಲದೊಂದಿಗೆ 234 ಸದಸ್ಯರ ವಿಧಾನಸಭೆಯಲ್ಲಿ 120 ಚುನಾಯಿತ ಶಾಸಕರ ಬೆಂಬಲವನ್ನು ಪಡೆದರು. 1967 ಡಿ

0: ಡಿಎಂಕೆ ಅಥವಾ ಎಐಡಿಎಂಕೆ. ಇದರಿಂದ ಬಂದವರಲ್ಲದ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅವರು ಇತಿಹಾಸ ನಿರ್ಮಿಸಿದರು. ಲೋಕಭವನದ ಪ್ರಕಟಣೆಯ ಪ್ರಕಾರ ರಾಜ್ಯಪಾಲರು ವಿಜಯ್ ಅವರಿಗೆ ಇದೇ 13 ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ನಿರ್ದೇಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ ಸಿ ಜೋಸೆಫ್ ವಿಜಯ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ವಿಜಯ್ ಅವರ ಮುಂದಿನ ಅಧಿಕಾರಾವಧಿಗೆ ಶುಭಾಶಯ ತಿಳಿಸಿದ್ದು, ಜನರ ಜೀವನವನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರದೊಂದಿಗೆ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸಾನಾಯಕೆ ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಶ್ರೀಲಂಕಾ ಮತ್ತು ತಮಿಳುನಾಡು ಇತಿಹಾಸ, ಸಂಸ್ಕೃತಿ, ಉದ್ಯಮಶೀಲತೆ ಮತ್ತು ತಲೆಮಾರುಗಳಾದ್ಯಂತ ಶಾಶ್ವತವಾದ ಜನ ಸಂಬಂಧಗಳ ಮೂಲಕ ಸಂಪರ್ಕ ಹೊಂದಿವೆ ಎಂದು ಹೇಳಿದ್ದಾರೆ. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮನಾಥ ಅಮೃತ ಪರ್ವವನ್ನು ಆಚರಿಸಲು ಸಜ್ಜಾಗಿರುವುದರಿಂದ ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸುವರ್ಣಯುಗವನ್ನು ಆಚರಿಸುತ್ತಿದೆ. ಅದರ ಧಾರ್ಮಿಕ ಮಹತ್ವವನ್ನು ಮೀರಿ ಸೋಮನಾಥ ಪರಿಸರ ಸಂರಕ್ಷಣೆಯಲ್ಲಿ ಪ್ರವರ್ತಕನಾಗಿ ಹೊರಹೊಮ್ಮುತ್ತಿದೆ. ಭಾರತದ ಮೊದಲ ನಿವ್ವಳ ಶೂನ್ಯ ದೇವಾಲಯವಾಗುವ ಗುರಿಯನ್ನು ಹೊಂದಿದೆ. ಮಿಷನ್ ಲೈಫ್ ಉಪಕ್ರಮದಡಿಯಲ್ಲಿ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪೇವರ್ ಬ್ಲಾಕ್ಗಳಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಇದಲ್ಲದೆ ಸುಧಾರಿತ ಒಳಚರಂಡಿ ಸಂಸ್ಕರಣಾ ಘಟಕಗಳು, ಮಳೆ ನೀರು ಕೊಯ್ಲು ವ್ಯವಸ್ಥೆ ಮತ್ತು ಮಿಯಾವಾಕಿ ಕಾಡುಗಳೊಂದಿಗೆ ಟ್ರಸ್ಟ್ ನೆಟ್ ಜೀರೋ ಇಂಗಾಲದ ಹೆಜ್ಜೆಗುರುತನ್ನು ವೇಗವಾಗಿ ಸಾಧಿಸುತ್ತಿದೆ. ಶಾಂಘೈನಲ್ಲಿ ನಡೆಯುತ್ತಿರುವ ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿಯಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡವು ಐತಿಹಾಸಿಕ ಸಾಧನೆ ಮಾಡಿದೆ. ದೀಪಿಕಾ ಕುಮಾರಿ, ಅಂಕಿತಾ ಭಕತ್ ಮತ್ತು ಕುಂಕುಮ್ ಮೋಹನ್ ಅವರನ್ನು ಒಳಗೊಂಡ ಭಾರತೀಯ ತಂಡವು ಆತಿಥೇಯ ಚೀನಾವನ್ನು ರೋಚಕ ಶೂಟ್ ಆಫ್ನಲ್ಲಿ ಮಣಿಸಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದೆ. ಇದಕ್ಕೂ ಮುನ್ನ ನಡೆದ ಸೆಮಿಫೈನಲ್ನಲ್ಲಿ ಭಾರತವು 10 ಬಾರಿ ಒಲಿಂಪಿಕ್ ಚಾಂಪಿಯನ್ ಆಗಿರುವ ದಕ್ಷಿಣ ಕೊರಿಯಾವನ್ನು ಅಚ್ಚರಿಯ ರೀತಿಯಲ್ಲಿ ಸೋಲಿಸಿತು. ಈ ಟೂರ್ನಿಯಲ್ಲಿ ಭಾರತಕ್ಕೆ ಇದು 2ನೇ ಪದಕವಾಗಿದೆ. ನಿನ್ನೆ ಕಾಂಪೌಂಡ್ ವಿಭಾಗದಲ್ಲಿ ಪ್ರವೀಣ್ ಜಾಧವ್ ವೈಯಕ್ತಿಕ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಭಾರತದ ಪದಕ ಖಾತೆ ತೆರೆದಿದ್ದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಕ್ನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ರಾತ್ರಿ 7:30 ಪ್ರಾರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗೆ ಸಾರ್ವಜನಿಕರ ಬೆಂಬಲ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ರಾಷ್ಟ್ರೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟ್ರೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಪ್ರಧಾನಿ ನರೇಂದ್ರ ಮೋದಿ ಬಯಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದರು. ನಂತರ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂತಹ ಕೇಂದ್ರಗಳು ಸಾವಯವ ಕೃಷಿಗೆ ಉತ್ತೇಜನ ನೀಡಿ ಭೂಮಿ ನಾಶಕ್ಕೆ ಕಾರಣವಾಗುವ ರಾಸಾಯನಿಕ ಗೊಬ್ಬರಗಳ ಬಳಕೆಯ ಅನಾನುಕೂಲತೆಯನ್ನು ತಿಳಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದೆ ಎಂದರು. ನೀರಿನ ಸಂರಕ್ಷಣೆ, ಇಂಧನ ಉಳಿತಾಯ, ಪ್ಲಾಸ್ಟಿಕ್ ಬಳಕೆ ದುಷ್ಪರಿಣಾಮ ಕುರಿತು ಜನರಲ್ಲಿ ಅರಿವು ಮೂಡಿಸುವಲ್ಲಿ ಈ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸಿವೆ ಎಂದು ಅವರು ಇದೇ ವೇಳೆ ತಿಳಿಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ ಎಂದು ಹೇಳಿದ್ದಾರೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ. ಡಿಜಿಟಲ್ ಪಾವತಿಯಲ್ಲಿ ಭಾರತ ಪ್ರಸ್ತುತ ಜಾಗತಿಕ ನಾಯಕನಾಗಿದ್ದು ನವೋದ್ಯಮದಲ್ಲಿ 3ನೇ ಅತಿದೊಡ್ಡ ರಾಷ್ಟವಾಗಿದೆ ಎಂದು ತಿಳಿಸಿದರು. ರಾಷ್ಟೀಯ ಗುರಿಗಳು ಮತ್ತು ಜವಾಬ್ದಾರಿಗಳನ್ನು ಸಮಾಜ ಅರಿತಾಗ ವಿಕಸಿತ ಭಾರತ ಸಂಕಲ್ಪ ಸಾಕಾರಗೊಳ್ಳುವಲ್ಲಿ ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಫಲಿತಾಂಶ ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿಂದು ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಕೇಂದ್ರ ಸರ್ಕಾರದಿಂದ ಅನುಷ್ಠಾನಗೊಂಡಿರುವ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತಿಬಿಂಬವಾಗಿದೆ ಎಂದರು. ಚುನಾವಣಾ ಫಲಿತಾಂಶ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ನೀತಿಗಳಿಗೆ ಜನರು ನೀಡಿರುವ ಸಂದೇಶವಾಗಿದೆ. ಉತ್ತಮ ಆಡಳಿತ, ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಸ್ಪಂದಿಸುವ ಮೂಲಕ ದೇಶವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಕೇವಲ 3 ಸ್ಥಾನಗಳೊಂದಿಗೆ ಅಸ್ತಿತ್ವ ಆರಂಭಿಸಿದ ಬಿಜೆಪಿ 10 ವರ್ಷಗಳ ನಂತರ ಬೃಹತ್ ಜನಾದೇಶ ಪಡೆದಿದೆ. ಅಸ್ಸಾಂನಲ್ಲಿ 3ನೇ ಬಾರಿಗೆ ಜನರು ಪಕ್ಷಕ್ಕೆ ಅಧಿಕಾರ ನೀಡಿದ್ದಾರೆ. ಗುಜರಾತ್ ನಗರ ಪಾಲಿಕೆ ಚುನಾವಣೆಯಲ್ಲಿ ಪಕ್ಷ ಎಲ್ಲ ದಾಖಲೆಗಳನ್ನು ಮುರಿದಿದೆ. ಕೇರಳದಲ್ಲಿ 3 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದರು. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33%ರಷ್ಟು ಮೀಸಲಾತಿ ಒದಗಿಸುವ ನಾರಿವಂದನ್ ಅಧಿನಿಯಮ ಮಸೂದೆಗೆ ಕಾಂಗ್ರೆಸ್ ವಿರೋಧಿಸುವ ಮೂಲಕ ಮಹಿಳೆಯರಿಗೆ ದ್ರೋಹ ಬಗೆದಿದೆ ಎಂದು ಆರೋಪಿಸಿದರು. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಸಚಿವ ಸುಧಾಕರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸುಧಾಕರ್ ಅವರ ಅಗಲಿಕೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ ಎಂದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಮಾಡುತ್ತಿದ್ದು ಸೋಮವಾರ ರಜೆ ಘೋಷಣೆ ಮಾಡಲಾಗಿದೆ. ನಾಳೆ ಚಳ್ಳಕೆರೆಯಲ್ಲಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು.
1: ಬಹಳ ಜನಪ್ರಿಯವಾಗಿದ್ದಂಥ ವ್ಯಕ್ತಿ, ಜೊತೆಗೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬಹಳಷ್ಟು ರೈತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಾಳೆ ಕ್ರಿಮೇಷನ್ ನಡೀತದೆ, ನಾನು ಕೂಡ ಹೋಗ್ತಾ ಇದ್ದೀನಿ.
0: ಡಿ ಸುಧಾಕರ್ ಅವರು 4 ಬಾರಿ ವಿಧಾನಸಭಾ ಸದಸ್ಯರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ ಹಾಗೂ ವಿವಿಧ ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದ ಸರಳ ವ್ಯಕ್ತಿತ್ವ ಮತ್ತು ಜನಪರ ಕಾರ್ಯಗಳಿಂದ ಅವರು ಜನಮನದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದರು. ಅವರ ಅಗಲಿಕೆ ರಾಜ್ಯಕ್ಕೆ ಮತ್ತು ಹಿರಿಯೂರು ಕ್ಷೇತ್ರದ ಜನತೆಗೆ ತುಂಬಲಾರದ ನಷ್ಟವಾಗಿದೆ ಎಂದು ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ

0: ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಗಳಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಇಂದು ಬೆಂಗಳೂರು ಉತ್ತರ ನಗರಪಾಲಿಕೆ ಆಯುಕ್ತರಾದ ಪೊಮ್ಮಲ ಸುನೀಲ್ ಕುಮಾರ್ ಅವರೊಂದಿಗೆ ಪಾಲಿಕೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಪರಿಶೀಲನೆ ನಡೆಸಿದರು. ಜಕ್ಕೂರು ರೈಲ್ವೆ ಸಮಾನಾಂತರ ರಸ್ತೆಯ ಬದಿಯಲ್ಲಿ ಅನಧಿಕೃತವಾಗಿ ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುತ್ತಿರುವವರ ವಿರುದ್ದ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಅನಧಿಕೃತವಾಗಿ ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಹಾಗೂ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡುವಂತೆ ಸ್ಥಳದಲ್ಲಿದ್ದ ಅಭಿಯಂತರರಿಗೆ ನಿರ್ದೇಶನ ನೀಡಿದರು. ಬೇಸಿಗೆಯಲ್ಲಿ ನೀರಿನ ಮಿತಬಳಕೆ ಬಹಳ ಮುಖ್ಯವಾದದ್ದು ಎಂದು ಕೋಲಾರ ಜಿಲ್ಲೆಯ ನರಸಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿರಾಜು ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಸಮ್ಮುಖ ನಡೆದ ಕುಡಿಯುವ ನೀರಿನ ಅದಾಲತ್ನಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 12 ಕೊಳವೆ ಬಾವಿಗಳಿದ್ದು ಶುದ್ದ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಜನರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ನೀರನ್ನು ಕುಡಿಯುವುದಕ್ಕೆ ಬಿಟ್ಟು ಇತರೆ ಗೃಹ ಬಳಕೆಯ ಅಗತ್ಯಗಳಿಗೆ ಮಿತವಾಗಿ ಬಳಸಬೇಕೆಂದು ತಿಳಿಸಿದರು. ಮುಂಗಾರು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವರು ಪೊಲೀಸ್ ಇಲಾಖೆ ಅಧಿಕಾರಿಗಳು, ವಿಪತ್ತು ನಿಯಂತ್ರಣ ಕೇಂದ್ರದ ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿದರು. ವಿಕೋಪ ಸಂಭವಿಸಿದ ಸಂದರ್ಭ ಜನರ ಸಮಸ್ಯೆಗಳಿಗೆ ತುರ್ತು ಸ್ಪಂದಿಸಬೇಕು, ಇಲಾಖೆಗಳು ಪರಸ್ಪರ ಸಮನ್ವಯ ಸಾಧಿಸಬೇಕು, ಜೀವರಕ್ಷಕ ಸಾಮಗ್ರಿಗಳು ಸಿದ್ದವಾಗಿರಬೇಕೆಂದು ಸೂಚಿಸಿದರು. ಮಳೆಗಾಲದಲ್ಲಿ ಅನೇಕ ಕಡೆಗಳಲ್ಲಿ ಮರಗಳು ರಸ್ತೆಗಡ್ಡವಾಗಿ ಬೀಳುವ ಸಂದರ್ಭ ಬದಲಿ ರಸ್ತೆ ಮಾರ್ಗಗಳನ್ನು ಗುರುತಿಸುವಂತೆಯೂ ಪೊಲೀಸ್ ವರಿಷ್ಠಾಧಿಕಾರಿ ಸೂಚಿಸಿದರು. ಮೇ ಹಾಗೂ ಜೂನ್ ಮಾಹೆಯಲ್ಲಿ ವಿತರಿಸಬೇಕಾದ ಪಡಿತರ ಅಕ್ಕಿಯನ್ನು ಮೇ ತಿಂಗಳಲ್ಲಿ ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಪಡಿತರ ಚೀಟಿದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ನೀಡುವುದು ಕಡ್ಡಾಯವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಇದೀಗ ಸ್ಟುಡಿಯೋ ಸಮಯ 2:45 ಕೇಳಿ ಕಾರ್ಯಕ್ರಮ ಆಕಾಶ ಬುಟ್ಟಿ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಹಿರಿಯ ಬಹುಭಾಷಾ ನಟಿ ಹಾಗೂ ನಿರ್ಮಾಪಕಿ ಪಂಡರಿ ಬಾಯಿ ಅವರೊಂದಿಗೆ ಸಂದರ್ಶನ.
1: ಆಕಾಶ

0: ಸರಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಿರಿಯ ಬಹುಭಾಷೆ ನಟಿ ಹಾಗೂ ನಿರ್ಮಾಪಕಿ ಪಂಡರಿಬಾಯಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಈಗ ಕೇಳಲಿದ್ದೀರಿ.
2: ನಮಸ್ಕಾರ ಪಂಡರಿಬಾಯಿ ಅವರೇ.
3: ನಮಸ್ಕಾರ ಅಮ್ಮ.
2: ಒಂದು ಮುಖ್ಯವಾದ ಪ್ರಶ್ನೆ
3: ಹೇಳಿ.
2: ಕನ್ನಡದ ಜನಪ್ರಿಯ ನಾಯಕ ನಟರು ಡಾಕ್ಟರ್ ರಾಜ್ಕುಮಾರ್,
3: ಹೌದು,
2: ತಮಿಳಿನಲ್ಲಿ ಶಿವಾಜಿ ಗಣೇಶನ್,
3: ಹೌದು,
2: ಇವರುಗಳ ಮೊದಲನೇ ಚಿತ್ರಕ್ಕೆ ನಾಯಕಿಯಾಗುವ ಸದವಕಾಶ ನಿಮ್ಮ ಪಾಲಿಗೆ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಜನಾ?
3: ನಿಜಾನೇ.
2: ಅದರ ಅನುಭವಗಳನ್ನ ಹೇಳ್ತಿರಲ್ವಾ?
3: ಹೇಳ್ತೇನಮ್ಮ. ಈ ಇಬ್ಬರು ನಟರ ಜೊತೆಯಲ್ಲಿ ಹೆಚ್ಚು ಕಡಿಮೆ ಒಂದೇ ಸಲ ಪಾತ್ರ ವಹಿಸುವ ಸದವಕಾಶ ನನಗೆ ಸಿಕ್ತು. ಆದರೆ ಆಗಷ್ಟನ್ಸಿತ್ತೋ ಇಲ್ವೋ, ಈಗ ಮಾತ್ರ ನಾನು ಎಂಥ ಜನಪ್ರಿಯ ನಾಯಕರ ಮೊದಲನೇ ಚಿತ್ರಕ್ಕೆ ನಾಯಕಿಯಾಗಿದ್ದೆ ಅಂತ ನೆನೆಸ್ಕೊಂಡ್ರೆ ಸಾಕು, ತುಂಬಾ ಸಂತೋಷನೂ ಆಗುತ್ತೆ, ತುಂಬಾ ಹೆಮ್ಮೆನೂ ಅನಿಸುತ್ತೆ. ರಾಜ್ಕುಮಾರರು ಕೀರ್ತಿಯ ತುಟ್ಟ ತುದಿಯಲ್ಲಿದ್ದರೂ ತುಂಬಿದ ಕೊಡ ತುಳುಕೊಲ್ಲ ಅನ್ನೋ ಹಾಗೆ ಇವತ್ತಿಗೂ ನನ್ನ ಮೇಲೆ ಅದೇ ಅಭಿಮಾನ, ಅದೇ ಪ್ರೀತಿ, ಅದೇ ಗೌರವ ಇಟ್ಕೊಂಡಿದ್ದಾರೆ. ಅದೇ ರೀತಿ ಶಿವಾಜಿ ಗಣೇಶನ್ ಅವರು ಕೂಡ ನನ್ನ ಇತ್ತೀಚೆಗೆ ಸಮಾರಂಭದಲ್ಲಿ ಭೇಟಿಯಾದಾಗ ರಜನಿಕಾಂತ್ ಅವರ ಹತ್ರ ಮಾತಾಡ್ತಿದ್ದ ಹಾಗೆ, ನೋಡಪ್ಪ ಇವಳು ನನ್ನ ಜೊತೆ ಮೊದಲು ನಾಯಕಿ, ಆಮೇಲೆ ಅಕ್ಕ, ಆಮೇಲೆ ತಂಗಿ, ತಾಯಿ, ಅತ್ತೆ, ಎಲ್ಲಾ ಪಾತ್ರಗಳು ಮಾಡಿದ್ದಾಳೆ, ಚಿತ್ರರಂಗದ ಒಬ್ಬಳೇ ಸಹೋದರಿ ಅಂದ್ರೆ ಇವಳೇ ನನಗೆ ಅಂತ ತುಂಬಾ ಅಭಿಮಾನದಿಂದ ಹೇಳಿದ್ರು.
2: ತುಂಬಾ ಸಂತೋಷ. ಈ ಚಿತ್ರರಂಗದಲ್ಲಿ ನಿಮ್ಮದು ಬಹಳ ವರ್ಷಗಳ ಅನುಭವ, ಅಂದಿಗೂ ಇಂದಿಗೂ ಅನೇಕ ವ್ಯತ್ಯಾಸಗಳನ್ನು ಕಂಡಿದ್ದೀರಿ, ಉತ್ತಮವಾದದ್ದು ಯಾವುದು ಅಂತ ಹೇಳ್ತೀರಿ?
3: ನನ್ನ ದೃಷ್ಟಿಯಲ್ಲಿ ಹಳೆ ಚಿತ್ರಗಳು, ಕಥೆ, ಸಂಭಾಷಣೆ, ಹಾಡುಗಳು ಪ್ರತಿಯೊಂದು ಉತ್ತಮ ಮಟ್ಟದಲ್ಲಿತ್ತು. ಈಗ ತಾಂತ್ರಿಕ ಮಟ್ಟದಲ್ಲಿ ತುಂಬಾನೇ ಮುಂದುವರೆದಿದೆ ಅನ್ನಿ, ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಆಗ್ಬೇಕಲ್ವಾ, ಇದಕ್ಕೆ ಪ್ರೇಕ್ಷಕರು ಕಾರಣ ಅನ್ನಿ, ನಾವು ಅನುಸರಿಸಿಕೊಂಡು ಹೋಗಬೇಕಾಗಿದೆ ಅಷ್ಟೇ.
2: ಅಷ್ಟೇ ಪಂಡ್ರಿಬಾಯಿ ಅವರೇ, ನಿಮ್ಮ ಈ ತಾರಾ ಜೀವನದಲ್ಲಿ ಮರೆಯಲಾಗದ ಘಟನೆಗಳೇನಾದರೂ ಸಂಭವಿಸಿದ್ರೆ ತಿಳಿಸ್ತೀರಾ?
3: ಘಟನೆಗಳು ಬೇಕಾದಷ್ಟಿವೆ, ಆದರೆ ನನ್ನಿಂದ ಇವತ್ತೂ ಮರೆಯೋಕ್ಕಾಗಲ್ಲ. ಅದೇನು ಅಂದ್ರೆ, ನಾನು ಗುಣಸಾಗರಿಯಲ್ಲಿ ಪಾತ್ರ ಮಾಡ್ತಿದ್ದಾಗ ನನಗೆ ಟೈಫಾಯ್ಡ್ ಆಗಿ ಶೂಟಿಂಗ್ ನಿಂತುಹೋಯಿತು. ಆ ಚಿತ್ರದ ಪ್ರಾರಂಭದಲ್ಲಿ ನಾನು ಧರ್ಮಸ್ಥಳಕ್ಕೆ ಬಂದು ಸೇವೆ ಸಲ್ಲಿಸ್ತೀನಿ ಅಂತ ಹರಿಸಿಕೊಂಡಿದ್ದೆ, ಆದ್ರೆ ಹೋಗೋಕ್ಕಾಗಲಿಲ್ಲ, ಜ್ವರ ಬಂತು. ನನ್ನ ಶೂಟಿಂಗ್ಗಾಗಿ ಮಹಾನ್ ವ್ಯಕ್ತಿ ಗುಬ್ಬಿ ವೀರಣ್ಣ ಅವರು ಸಮಾಧಾನವಾಗಿಯೇ ನನಗ ಕಾಯ್ತಾ ಇದ್ರು. ನಾನು ಸ್ವಲ್ಪ ಗುಣವಾಗಿ ತಿರುಗಾಡೋ ಹಾಗೆ ಆದ ತಕ್ಷಣ ಶೂಟಿಂಗ್ ಇಟ್ಕೊಂಡ್ರು. ನಾನು ಅವ್ರ ಹತ್ರ ಮೊದಲು ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಿ, ಮಾತು ಬಿಡ ಮಂಜುನಾಥ ಅಂತ ಗಾದೆನೇ ಇದೆ, ಒಮ್ಮೆ ಅವನ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂದ್ರೆ, ಅದಕ್ಕೆ ಅವರು ನಗ್ತಾ ಹೇಳಿದ್ರು, ಇಲ್ಲಮ್ಮ ದೇವ್ರೇನ್ ಸಿಟ್ಟಾಗಲ್ಲ, ಈ ಶೂಟಿಂಗ್ ಮುಗಿಸ್ಕೊಂಡು ಹೋಗ್ಬಾ ಅಮ್ಮ ಅಂದ್ರು. ನನಗ್ಯಾಕೋ ತುಂಬಾ ಬೇಸರ ಆಯ್ತು, ಮನಸ್ಸಿಲ್ಲದ ಮನಸ್ಸಿಂದ ಒಪ್ಕೊಂಡೆ. ಅವರು ಸಂತೋಷವಾಗಿ ಸ್ಟುಡಿಯೋಗೆ ಹೋದ್ರು. ಅಲ್ಲಿ ಒಂದು ಪವಾಡವೇ ಆಗಿತ್ತು, ಸೆಟ್ಟು ಕೆಲವು ಕಡೆ ಎಲ್ಲ ಗೆದ್ಲು ಹತ್ತಿ ಕೆಟ್ಟ ಹೋಗ್ಬಿಟ್ಟಿತ್ತು. ವೀರಣ್ಣ ಅವರು ಓಡ್ ಬಂದ್ರು, ಅಮ್ಮ ತಾಯಿ ನಿನ್ನ ಮಂಜುನಾಥನ್ ನೋಡ್ಬಾ ಅಮ್ಮ, ಆಮೇಲೆ ಶೂಟಿಂಗ್ ಇಟ್ಕೊಳ್ತೇವೆ ಅಂದ್ರು. ಆಗ ನನಗೆ ಸಮಾಧಾನ ಆಯ್ತು. ಈ ಘಟನೆ ನನ್ನ ಮನಸ್ಸಿನಲ್ಲಿ ಇನ್ನೂ ಅಚ್ಚಳಿಯಿದೆ, ಹಾಗೆ ಉಳಿದಿದೆ.
2: ತೆಲುಗು, ತಮಿಳು, ಹಿಂದಿ ಚಿತ್ರಗಳಲ್ಲೂ ಸಹ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದಿರಲ್ವಾ?
3: ಹೌದು.
2: ಅಲ್ಲಿನ ನಿಮ್ಮ ಅನುಭವ ಹೇಳ್ತೀರಾ?
3: ನನ್ನ ದೃಷ್ಟಿಕ್ಕೆ ಹಿಂದಿಲೂ ಅಷ್ಟೇ, ತೆಲುಗಿನಲ್ಲೂ ಅಷ್ಟೇ, ಎಲ್ಲರೂ ನನ್ನ ತುಂಬಾ ಪ್ರೀತಿಯಾಗಿ ಗೌರವವಾಗಿ ನೋಡ್ತಾ ಇದ್ರು. ಇನ್ನೊಂದು ವಿಶೇಷ ಏನು ಅಂದ್ರೆ, ನಾಯಕಿಗಿಂತ ತಾಯಿ ಪಾತ್ರದಲ್ಲಿ ನನ್ನನ್ನು ನೋಡಿದಾಗ ನಾಯಕರ ತಾಯಂದ್ರು ಮೂರ್ನಾಲ್ಕು ಜನ ಹೇಳಿದ್ದು ಇನ್ನೂ ನನಗೆ ಜ್ಞಾಪಕ ಇದೆ. ಅಮ್ಮ ನನ್ನ ಮಗನಿಗೆ ನೀನೇ ತಾಯಿನೋ ಅನ್ನೋ ಹಾಗಿದೆ, ನನಗಿಂತ ನೀನೇ ತಾಯಿ ಅಂದ್ರೆ ಒಪ್ಪುತ್ತೆ ಅಂತ ಹೇಳ್ತಿದ್ರು. ಆಗ ನನಗೆ ಎಷ್ಟು ಹೆಮ್ಮೆ ಆಗ್ತಿತ್ತು ಗೊತ್ತಾ?
2: ಮತ್ತೆ ನಿಮ್ಮ ವಿದ್ಯಾಭ್ಯಾಸ?
3: ಆಗಿನ ಕಾಲದಲ್ಲಿ ಮುಲ್ಕಿ ಪರೀಕ್ಷೆ ಆದ ತಕ್ಷಣ ಟೀಚರ್ ಕೆಲಸ ಸಿಕ್ತಿತ್ತು, ಅದಾದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಹೀಗೆ ಓದ್ತಾ ಇದ್ರು ಓದೋರು. ಇಂಗ್ಲಿಷ್ ಕಲಿಯುವಾಗ ಗಂಡು ಹುಡುಗರು ಹೆಣ್ಣು ಹುಡುಗರು ಒಟ್ಟಿಗೆ ಸೇರಿ ಕಲಿಬೇಕಾಗ್ತಿತ್ತು.
2: ಕೋ ಎಜುಕೇಶನ್.
3: ಹೌದಮ್ಮ, ಅದಕ್ಕೆ ನಮ್ಮ ತಂದೆಯವರು ಓದಿದ್ ಸಾಕು, ಗಣ್ಯ ಕಾಗದ ಬರೆಯೋದಕ್ಕೋ ರಾಮಾಯಣ ಭಾರತ ಓದೋದಕ್ಕೋ ನೀನು ಕಲ್ತಿರೋ ಸಾಕು ಅಂತ ಓದಿಗೆ ಮುಕ್ತಾಯ ಹಾಕ್ಸಿದ್ರು, ಆಮೇಲೆ ಹರಿಕಥೆ ಹೇಳ್ಕೊಟ್ರು.
2: ಇಷ್ಟೊಂದು ಚಿತ್ರಗಳಲ್ಲಿ ಅಭಿನಯಿಸಿದಿರಿ, ನಿಮಗೆ ಅತ್ಯಂತ ತೃಪ್ತಿ ಕೊಟ್ಟಂತ ಪಾತ್ರಗಳು ಯಾವುದು ಅಂತ ಹೇಳ್ತೀರಾ?
3: ಹೇಳೋಕ್ ಹೋದ್ರೆ ಬೇಕಾದಷ್ಟಿವೆ, ಆದ್ರೆ ನನ್ನ ಮೊದಲನೇ ಚಿತ್ರ ಗುಣಸಾಗರಿ, ಆಮೇಲೆ ಬೇಡರ್ ಕಣ್ಣಪ್ಪ, ಸತ್ಯ ಹರಿಶ್ಚಂದ್ರ, ರೇಣುಕಾ ಮಹಾತ್ಮ್ಯ, ಆಗಂತೂ ಅಲ್ಲಿ ಎಲ್ಲಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಮ್ಮನವರಿಗೆ ಉಡಿಸಿದ ಸೀರೆ ನನಗೆ ಉಡಿಸಿ ಪ್ರಸಾದವಾಗಿ ಅದನ್ನು ಕೊಟ್ಟು ತುಂಬಾ ಗೌರವ ಕೊಟ್ರು. ಆ ಚಿತ್ರ ಎಷ್ಟೋ ಜನ ಬಿಡದೆ 100 ದಿವಸ ನೋಡಿದೀವಿ ಅಂತ ನನ್ನ ಹತ್ರ ಹೇಳ್ತಾ ಇದ್ರು. ಜೀವನ ಚೈತ್ರ ಪುನಃ ನನಗೆ ಅದೇ ತರ ನವಚೇತನ ಕೊಟ್ಟಿದೆ ಅಂದ್ರೆ ಸುಳ್ಳಾಗ್ಲಿಕ್ಕಿಲ್ಲ.
2: ನಿಜ.

0: ಪಂಡ್ರಿ ಬಾಯವರೇ,
1: ಏನಮ್ಮ?
0: ಅಂದಿಗೆ ನಾಯಕಿಯಾಗಿ ನಟಿಸುತ್ತಿದ್ದ ನೀವು ಇಂದಿಗೆ ಅದೇ ನಾಯಕರ ತಾಯಿಯಾಗಿ ಅಭಿನಯಿಸುವಾಗಿನ ಅನುಭವ ಹೇಗನ್ಸುತ್ತೆ?
1: ನಾಯಕಿಯಾಗಿ ಮಾಡ್ತಿದ್ದಾಗ ಏನೋ ಒಂಥರ ಸಂಕೋಚ ನನ್ನಲ್ಲಿರ್ತಾ ಇತ್ತು. ಆದರೂ ಗೃಹಿಣಿಯ ಪಾತ್ರಗಳು ಸದಭಿರುಚಿಯ ಪಾತ್ರಗಳಾಗಿರ್ತಿತ್ತು. ಒಳ್ಳೆ ಗಂಭೀರ, ಗೌರವ, ಘನತೆ, ಆದರಣೀಯ, ಸುಸಂಸ್ಕೃತ ಪಾತ್ರಗಳು. ಅದೇ ರೀತಿ ಈಗ ತಾಯಿಯಾಗಿ ಮಾಡುವಾಗ ತುಂಬು ಹೃದಯದ ತಾಯಿನೇ ಆಗ್ಬಿಡ್ತೀನಿ ನಾನು. ಪ್ರಪಂಚದಲ್ಲಿ ತಾಯಿ ಸ್ಥಾನ ದೊಡ್ಡದಲ್ವಾ? ಅದಕ್ಕೆ ಏನೋ ನನಗೆ ತಾಯಿ ಪಾತ್ರ ಅಂದ್ರೆ ತುಂಬಾ ಇಷ್ಟ. ಇದಕ್ಕೂ ಒಂದು ಕಾರಣ ಇದೆ. ನಾನು

0: ಕಲ್ಕತ್ತಾಗೆ ಬಾಬಿ ಚಿತ್ರದ 100ನೇ ದಿವಸ ಸಮಾರಂಭಕ್ಕೆ ಹೋದಾಗ ಶ್ರೀ ಶ್ರೀ ಮಾ ಚಿತ್ರ ನೋಡಕ್ ಹೋಗಿದ್ದೆ. ಅದು ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆ ಆಗಿತ್ತು. ಒಮ್ಮೆ ಶಾರದಮ್ಮ ಅವರು ಬಾವಿ ಹತ್ರ ನೀರಿಗೆ ಹೋದಾಗ ಅಲ್ಲಿದ್ದ ಹೆಣ್ಣು ಮಕ್ಕಳು ಈಕೆ ನೋಡಿ ಪರಿತಾಪದಿಂದ, ಅಯ್ಯೋ ನೀನು ಎಷ್ಟು ಚೆನ್ನಾಗಿದ್ಯಮ್ಮ, ಮಹಾಲಕ್ಷ್ಮಿ ಆಗಿದ್ದೀಯ, ಇನ್ನೂ ನಿನಗೊಂದು ಮಗು ಆಗ್ಲಿಲ್ವೇ ಅಂತ ಬಹಳ ಪರಿತಾಪ ಪಟ್ರು. ಎಷ್ಟಂದ್ರು ಹೆಣ್ಣು ಜೀವ ಅಲ್ವಾ ಆಸೆ. ಪಾಪ ಅಲ್ಲಿಂದ ಮನೆಗೆ ಬಂದವರು ಅಳತಾ ಕೂತ್ಕೊಂಡ್ಬಿಟ್ರು. ರಾಮಕೃಷ್ಣರು ಮನೆಗೆ ಬಂದವರು ಯಾಕೆ ಮಾಡ್ತಾ ಇದೀಯಾ ಅಂತ ತುಂಬಾ ಗಾಬರಿಯಾಗಿ ಕೇಳಿದ್ರು. ಆಕೆ ವಿಷಯ ಹೇಳಿದಾಗ, ಅಯ್ಯೋ ಹುಚ್ಚಿ, ನೀನ್ ಹೆತ್ರ ಎಷ್ಟು ಮಕ್ಕಳನ್ನ ಹೆರಬಲ್ಲೆ, 10ಆ 15ಆ 20ಆ, ಎಲ್ಲಾ ಮಕ್ಕಳನ್ನು ನಿನ್ ಮಕ್ಕಳು ಅಂತ ತಿಳ್ಕೊ, ಆಗ ನೋಡು ಎಷ್ಟು ಮಕ್ಕಳಿಗೆ ನಿನ್ ತಾಯಿ ಆಗ್ತೀಯಾ ಅಂತ. ಅದು ಅವರಿಗೆ ನಿಜ ಅಂತ ಅನಿಸ್ತು. ಆಗಲಿಂದ ವಿವೇಕಾನಂದರಾದಿಯಾಗಿ ಎಲ್ಲಾ ಹುಡುಗರನ್ನು ತನ್ನ ಮಕ್ಕಳು ಅಂತ ತಾನೇ ತುಂಬಾ ಪ್ರೀತಿ ತೋರಿಸಿ ಆಧರಿಸ್ತಾ ಇದ್ರು. ಆ ಹುಡುಗರೆಲ್ಲ ಒಂದೇ ಸಲ ಬಂದು ಸುತ್ತಾಕೊಂಡ್ಬಿಟ್ಟು ರೌಂಡಾಗಿ ಅಮ್ಮ ಅಮ್ಮ ಅಂತಿದ್ರೆ ಆಕೆ ಪ್ರಪಂಚನೇ ಮರೆತು ಬಿಡ್ತಿದ್ರು. ಅದನ್ನ ನೋಡಿ ನನಗೂ ಅಮ್ಮ ಅಂತ ಅನ್ಸ್ಕೋಬೇಕು ಅಂತ ಆಸೆ ಆಯ್ತು. ನನ್ನ ಆಸೆನೂ ನೆರವೇರ್ತು. ನನಗೆ ಚಿತ್ರರಂಗದಲ್ಲಿ ಎಲ್ಲಾ ಒಳ್ಳೊಳ್ಳೆ ಮಕ್ಕಳು ಸಿಕ್ಕಿದ್ದಾರೆ. ಎಷ್ಟು ಜನರ ತಾಯಿ ಆಗಿದ್ದೀನಿ ನಾನು.
1: ಜೀವನ ಚೈತ್ರ ಈ ಚಿತ್ರದಲ್ಲಿ ನಿಮ್ಮ ಅಭಿನಯ ನಿಜಕ್ಕೂ ತುಂಬಾ ಶ್ಲಾಘನೀಯವಾದದ್ದು. ನಿಜವಾಗ್ಲೂ ನೀವು ಎಲ್ರಿಗೂ ತಾಯಿನೋ ಏನೋ ಅನ್ನೋ ಅಷ್ಟರ ಮಟ್ಟಿಗೆ ನೈಜತೆ ಇರುತ್ತೆ. ಮತ್ತೆ ಈ ಕಲೆಯನ್ನು ಹೇಗೆ ಕರಗತ ಮಾಡಿಕೊಂಡಿದ್ದೀರಿ ನೀವು?
0: ಅದು ದೈವದತ್ತು ಅದಮ್ಮ, ನನಗದನ್ನ ಹೇಳೋಕೆ ಬರೋದಿಲ್ಲ. ಏನೋ ದೇವರ ಅನುಗ್ರಹ ಅಲ್ದಿದ್ರೆ ನನಗಷ್ಟು ಓದೂ ಇಲ್ಲ, ಏನೋ ಸಾಧಾರಣವಾಗಿ ಓದಿರೋದು. ಆದ್ರೂ ಆ ದೈವಿಕವಾಗಿ ದೇವರು ಕೊಟ್ಟ ಅನುಗ್ರಹ ಅಂತಲೇ ನಾನು ತಿಳ್ಕೊಳ್ತಾ ಇದ್ದೀನಿ.
1: ಎಲ್ಲಕ್ಕಿಂತ ಹೆಚ್ಚಾಗಿ ತಾಯಿ ಹೃದಯ ಇದೆ, ಅದರಿಂದ ನೈಜತೆಯಿಂದ ಬಂದು ಬಿಡುತ್ತೆ ಅಲ್ವಾ? ಮತ್ತೆ ಪ್ರಶಸ್ತಿಗಳು ಪುರಸ್ಕಾರಗಳ ಬಗ್ಗೆ ಏನ್ ಹೇಳ್ತೀರಿ?
0: ಅದು ನಮಗೆ ಪ್ರೋತ್ಸಾಹ ಕೊಡೋದು. ನಾನು ಕೆಲವರು ಅದನ್ನ ಏನೋ ಅದೇನು ಮಹಾ ಅಂತ ಅಂತಾರೆ, ಆದ್ರೆ ನಾನು ಹಾಗನ್ನೋದಿಲ್ಲ. ಯಾಕಂದ್ರೆ ಅದರಿಂದ ನಮ್ಗೆ ಎಷ್ಟೋ ಸಂತೋಷ ಆಗುತ್ತೆ. ಒಂದು ಸಣ್ಣದೊಂದು ಪುರಸ್ಕಾರ ಆಗಿದ್ರೂ ಅದನ್ನ ನಾವು ನೆನೆಸ್ಕೊಂಡ್ರೆ ಅದು ಎಷ್ಟು ಜನರ ಹೃದಯದಿಂದ ಬರುವಂತಹ ಒಂದು ಆಧಾರ ಅದು.
1: ಹೌದು,
0: ಅದನ್ನ ಹೆಮ್ಮೆ ಅಂದ್ರೆ ಹೆಮ್ಮೆಯಿಂದ ನಾನು ಅದನ್ನ ಪಡಿತೀನಿ. ಅದ್ರಲ್ಲಿ ನನಗೆ ಎಷ್ಟೋ ಸಂತೋಷ ಆಗುತ್ತೆ. ಸತ್ಯ ಹರಿಶ್ಚಂದ್ರ ಚಿತ್ರಕ್ಕೆ ನನಗೆ ಪ್ರಶಸ್ತಿ ಬಂದಾಗ ಅಂದಿನ ಪ್ರಧಾನಿ ಇಂದಿರಾಗಾಂಧಿಯವರ ಅಮೃತ ಹಸ್ತದಿಂದ ನಾನು ಸ್ವೀಕಾರ ಮಾಡಿದ್ದು ನನಗೆ ಅತ್ಯಂತ ಸಂತೋಷವಾದ ಸಂಗತಿ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಇಂದಿರಾಗಾಂಧಿಯವ್ರನ್ನ ಎದುರುಗು ನೋಡಬೇಕು ಅಂತ ತುಂಬಾ ನನಗೆ ಹುಚ್ಚಿತ್ತು. ನನ್ನ ಆಸೆ ದೇವರು ನೆರವೇರಿಸಿದ. ಅದೂ ಅಲ್ಲದೆ ಇನ್ನು ಪುಟ್ಟಣ್ಣಾಜಿಯವರ ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ ಮೊದಲಾದ ಹಲವು ಚಿತ್ರಗಳ ಅಭಿನಯಕ್ಕೆ ಪ್ರಶಸ್ತಿಗಳು ಬಂದಿವೆ.
1: ಪಂಡ್ರಿಬಾಯಿ ಅವರೇ, ನೀವು ಅನೇಕ ಚಿತ್ರಗಳ ನಿರ್ಮಾಪಕಿಯೂ ಆಗಿದ್ದೀರಿ. ನಿರ್ಮಾಪಕಿಯಾಗಿ ನಿಮ್ಮ ಅನುಭವವೇನು ಅಂತ ತಿಳಿಸ್ತೀರಾ?
0: ಸಂತ ಸಖು, ರಾಯರ ಸೊಸೆ, ಅನುರಾಧ, ಅನ್ನಪೂರ್ಣ, ಮುಗಿಯದ ಕಥೆ, ಕೇರಳದ ಸಿಂಹ, ಇನ್ನೂ ಕೆಲವು ತಮಿಳು ತೆಲುಗು ಚಿತ್ರಗಳನ್ನು ತಯಾರಿಸಿದ್ದೇನೆ. ಚಿತ್ರ ನಿರ್ಮಾಪಕರಿಗೆ ಸೋಲು ಗೆಲುವು ಎರಡೂ ಇದೆ, ಇದಕ್ಕೆ ನಾನು ಹೊರತಲ್ಲ. ಇದರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದ್ದು ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ.
1: ಈಗಿನ ಪೀಳಿಗೆಯವರಿಗೆ ಹಿರಿಯ ನಟಿಯಾಗಿ ಹಿರಿಯ ಕಲಾವಿದೆಯಾಗಿ ನಿಮ್ಮ ಸಂದೇಶವೇನು ಪಂಡ್ರಿಬಾಯಿ ಅವರೇ?
0: ಮೊದಲು ಸ್ಥಾನಕ್ಕೆ ಗೌರವ, ಶಿಸ್ತು, ಶ್ರದ್ದೆ ಇರಬೇಕು ಅಂತ ನಾನು ಕೇಳಿಕೊಳ್ಳೋದು. ಯಾಕೆ ಅಂದ್ರೆ ಕಲೆ ಅಂದ್ರೆ ದೇವರ ಸಮಾನ. ಯಾವ ವೃತ್ತಿಯೇ ಆದ್ರೂ ಸರಿ, ಅದರಲ್ಲಿ ಭಕ್ತಿ ಇರಬೇಕು, ಆಗಲೇ ಅದಕ್ಕೆ ನಿಜವಾದ ಬೆಲೆ ತೃಪ್ತಿ ಸಿಗೋದು ಅಂತ ನನ್ನ ಭಾವನೆ.
1: ತುಂಬಾ ಚೆನ್ನಾಗಿ ಹೇಳಿದ್ರಿ ಪಂಡ್ರಿಬಾಯಿ ಅವರೇ.
0: ಏನಮ್ಮ,
1: ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊತ್ತು ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸಿಕೊಟ್ಟು ನಿಮ್ಮ ಆಸೆ ಆಕಾಂಕ್ಷೆಗಳು ಏನೇ ಇದ್ರೂ ಅದು ಫಲಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮ್ಮ ಶ್ರೋತೃಗಳೊಂದಿಗೆ ಮತ್ತೆ ನಮ್ಮೊಂದಿಗೆ ಇಷ್ಟೊತ್ತು ನೀವು ಕಳೆದಿದ್ದಕ್ಕಾಗಿ ಕೃತಜ್ಞತೆಗಳು. ನಮಸ್ಕಾರ.
0: ನನಗೂ ತುಂಬಾ ದಿನದಿಂದ ನಿಮ್ಮ ಭೇಟಿ ಮಾಡಬೇಕು ಅಂತ ಆಸೆ ಇತ್ತು, ಆದರೆ ಕಾರ್ಯಕಾರಣಗಳಿಂದ ಇಷ್ಟು ದಿನ ಸಾಧ್ಯವಾಗಲಿಲ್ಲ. ಮಾತಾಡೋದು ಎಷ್ಟೋ ಇದೆ ಆದರೆ ವೇಳೆ ಇಲ್ಲ. ನಮಸ್ಕಾರ. ಜೈ ಕರ್ನಾಟಕ ಮಾತೆ.
2: ಕೇಳುಗರೆ, ಇದುವರೆಗೆ ಆಕಾಶ ಬುಟ್ಟಿ ಸರಣಿ ಕಾರ್ಯಕ್ರಮದಲ್ಲಿ ಹಿರಿಯ ಬಹುಭಾಷೆ ನಟಿ ಹಾಗೂ ನಿರ್ಮಾಪಕಿ ಪಂಡರಿಬಾಯಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದ್ರಲ್ಲ. ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ ಆಗಿತ್ತು. ನಮಸ್ಕಾರ.
3: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿ.

0: ಇದೀಗ ಸಮಯ 3 ಗಂಟೆ, ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 3:07, ಹೊಂಬಿಸಿಲು. ಕಾರ್ಯಕ್ರಮ ಭಾನುವಾರದ ಮಧ್ಯಾಹ್ನದ ಹೊಂಬಿಸಿಲು. ಇಂದು ಭಾರತದ ಕಲೆ ಮತ್ತು ಸಂಸ್ಕೃತಿಯ ಕುರಿತಾದ ಪ್ರಶ್ನೆಗಳನ್ನು ನಿಮಗಾಗಿ ಹೊತ್ತು ತಂದಿದ್ದೇನೆ ನಾನು, ಶ್ರಾವ್ಯ ಹರುಮನೆ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9489901013, 9480901013. ಇದೀಗ ಶುರು ಮಾಡೋಣ ರಸಪ್ರಶ್ನೆ ಕಾರ್ಯಕ್ರಮ. ಮೊದಲಿನ ಪ್ರಶ್ನೆ, ಭಾರತದ ಕಲೆ ಮತ್ತು ಸಂಸ್ಕೃತಿಯ ಕುರಿತಾಗಿ. ಸಾರನಾಥದ ಅಶೋಕ ಸ್ತಂಭದ ಸಿಂಹದ ಮುಕುಟ ಅಂದರೆ ಲಯನ್ ದ ಕ್ಯಾಪಿಟಲ್, ಇದರ ಕೆಳಗೆ ವೃತ್ತಾಕಾರದಲ್ಲಿ ಸುತ್ತಲೂ ಇರುವ 4 ಪ್ರಾಣಿಗಳು ಯಾವುವು? ಸಾರನಾಥದ ಅಶೋಕ ಸ್ತಂಭದ ಸಿಂಹದ ಮುಕುಟದ ಕೆಳಗೆ ವೃತ್ತಾಕಾರದಲ್ಲಿ ಸುತ್ತಲೂ ಇರುವ 4 ಪ್ರಾಣಿಗಳು ಯಾವುವು? ಇದು ಮೊದಲನೇ ಪ್ರಶ್ನೆ. ನಮ್ಮ ವಾಟ್ಸಪ್ ಸಂಖ್ಯೆ 9489901013. ಇದೀಗ ಗೀತೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದಿಂದ ಅನುರಾಧ ಭಟ್, ವ್ಯಾಸರಾಜ್ ಹಾಗೂ ವಸಿಷ್ಠ ಎನ್ ಸಿಂಹ ಅವರ ಗಾಯನದಲ್ಲಿ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.
1: How would you describe our love?

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನನ್ನ ಮೊದಲ ಪ್ರಶ್ನೆ ಆಗಿತ್ತು, ಸಾರನಾಥದ ಅಶೋಕ ಸ್ತಂಭದ ಸಿಂಹದ ಮುಕುಟದ ಕೆಳಗೆ ವೃತ್ತಾಕಾರದಲ್ಲಿ ಸುತ್ತಲೂ ಇರುವ 4 ಪ್ರಾಣಿಗಳು ಯಾವುವು ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರು ಹೀಗಿದೆ: ಜಗದಾಂಬಿಕಾ ಹಂಸವೇಣಿ, ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರ, ಹೊನ್ನೂರ್ ಅಲಿ ಹನುಮಂತಾಪುರ ಜಗಳೂರು, ಮಂಡಿಕಲ್ ಕೃಪಾ ಉಮೇಶ್, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್, ದತ್ತು ಕಲಬುರ್ಗಿಯಿಂದ, ರಾಕೇಶ್ ಹರಿಹರದಿಂದ, ಜಿಎಸ್ ಚಂದನ ಚಿತ್ರದುರ್ಗದಿಂದ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಸರಿಯಾದ ಉತ್ತರ ಆನೆ, ಕುದುರೆ, ಗೂಳಿ ಮತ್ತು ಸಿಂಹ. ಈ 4 ಪ್ರಾಣಿಗಳು ಸ್ತಂಭದ ಮೇಲ್ಭಾಗದಲ್ಲಿರುವ ಅಶೋಕ ಚಕ್ರಗಳ ಮಧ್ಯದಲ್ಲಿ ಕೆತ್ತಲ್ಪಟ್ಟಿವೆ. ಪ್ರಾಣಿಗಳ ನಡುವೆ ಧರ್ಮ ಚಕ್ರಗಳಿವೆ: ಬುಲ್, ಹಾರ್ಸ್, ಎಲಿಫೆಂಟ್ ಅಂಡ್ ಲಯನ್. ಆನೆ, ಕುದುರೆ, ಗೂಳಿ, ಸಿಂಹ. ಮುಂದಿನ ಪ್ರಶ್ನೆ: ಪ್ರಸಿದ್ಧ ತ್ರಿಮೂರ್ತಿ ಶಿಲ್ಪಕಲೆ ಯಾವ ಗುಹೆಯಲ್ಲಿದೆ? ಪ್ರಸಿದ್ಧ ತ್ರಿಮೂರ್ತಿ ಶಿಲ್ಪಕಲೆ ಯಾವ ಗುಹೆಯಲ್ಲಿದೆ? ಇದು ಮುಂದಿನ ಪ್ರಶ್ನೆ. ಸರಿ ಉತ್ತರ ನೀವು ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9480901010. ಇದೀಗ ಮುಂದಿನ ಗೀತೆ ಯಾವ ಮೋಹನ ಮುರಳಿ ಕರೆಯಿತು ಚಿತ್ರದಿಂದ. ಹರಿಚರಣ್ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅನಿಲ್ ಸಿಜೆ ಅವರ ಸಂಗೀತ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ, ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಪದ್ಮಶ್ರೀ ರಾಮಚಂದ್ರಪುರಂ ಬೆಂಗಳೂರು ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂ ಶ್ರಾವ್ಯ ಹರಿಹರದಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆ ವಾಣಿಶ್ರೀ ಧಾರವಾಡ ಗಾಯತ್ರಿ ಧಾರವಾಡ ಶರಣಪ್ಪ ಹಟ್ಟಿ ಚಿನ್ನದ ಗಣಿ ಗುರುರಾಜ್ ವಿರೂಪಾಕ್ಷಪುರದಿಂದ ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು. ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಎಲಿಫೆಂಟಾ ಕೇವ್ಸ್. ಪ್ರಸಿದ್ಧ ತ್ರಿಮೂರ್ತಿ ಶಿಲ್ಪಕಲೆ ಮಹಾರಾಷ್ಟ್ರದ ಮುಂಬೈ ಹತ್ತಿರ ಇರುವ ಎಲಿಫೆಂಟಾ ಗುಹೆಗಳಲ್ಲಿ ಅಂದರೆ ಎಲಿಫೆಂಟಾ ಕೇವ್ಸ್ನಲ್ಲಿ ಇದೆ. ಇದನ್ನು ಘಾರಾಪುರಿ ಅಂತಲೂ ಕರೀತಾರೆ. ಈ ಶಿಲ್ಪಕಲೆ ಸುಮಾರು 20 ಅಡಿ ಎತ್ತರವಿದ್ದು, ಎಲಿಫೆಂಟ್ ಗುಹೆಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೂ ಸೇರಿವೆ. ಮುಂದಿನ ಪ್ರಶ್ನೆ, ಭೂಮಿ ಸ್ಪರ್ಶ ಮುದ್ರೆ ಯಾರ ಶಿಲ್ಪಕಲೆ ಅಥವಾ ಪ್ರತಿಮೆಗೆ ಸಂಬಂಧಿಸಿದೆ? ಭೂಮಿ ಸ್ಪರ್ಶ ಮುದ್ರೆ ಇದು ಯಾರ ಶಿಲ್ಪಕಲೆ ಅಥವಾ ಪ್ರತಿಮೆಗೆ ಸಂಬಂಧಿಸಿದೆ? ಇದೀಗ ಮುಂದಿನ ಗೀತೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಚಿತ್ರದಿಂದ ವಾಸುಕಿ ವೈಭವ್ ಅವರ ಗಾಯನದಲ್ಲಿ, ವಾಸುಕಿ ವೈಭವ್ ಅವರದ್ದೇ ಸಾಹಿತ್ಯ, ನೋಬಿನ್ ಪೌಲ್ ಅವರ ಸಂಗೀತ.

ಹೊಂಬಸಿಲು ಕಾರ್ಯಕ್ರಮ ನನ್ನ ಪ್ರಶ್ನೆ ಆಗಿತ್ತು. ಭೂಮಿ ಸ್ಪರ್ಶ ಮುದ್ರೆ ಯಾರ ಶಿಲ್ಪಕಲೆ ಅಥವಾ ಪ್ರತಿಮೆಗೆ ಸಂಬಂಧಿಸಿದ್ದು ಅಂತ. ಸರಿ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ರಘುನಾರಾಯಣ್ ಬೆಂಗಳೂರು, ಸೋನು ಚಿತ್ರದುರ್ಗದಿಂದ, ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿ ಅನುಷಾ, ಸುಮಾ ತುಮಕೂರಿನಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಸುಮಿತಾ ಸಂಡೂರಿನಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರದಿಂದ, ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಸುಮನ್ ಸಮನ್ವಿತ, ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು. ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಗೌತಮ ಬುದ್ಧ. ಭೂಮಿ ಸ್ಪರ್ಶ ಮುದ್ರೆಯ ಪ್ರಮುಖವಾಗಿ ಗೌತಮ ಬುದ್ಧನ ಶಿಲ್ಪ ಕಲೆಗೆ ಸಂಬಂಧಿಸಿದ್ದಾಗಿದೆ. ಭೂಮಿ ಸ್ಪರ್ಶ ಎಂದರೆ ಭೂಮಿಯನ್ನು ಮುಟ್ಟುವುದು ಎಂದರ್ಥ. ಈ ಮುದ್ರೆಯಲ್ಲಿ ಬುದ್ಧ ತನ್ನ ಬಲಗೈ ಬೆರಳುಗಳಿಂದ ಭೂಮಿಯನ್ನು ಸ್ಪರ್ಶಿಸುತ್ತಾ ಕುಳಿತಿರ್ತಾನೆ. ಬುದ್ಧನು ಜ್ಞಾನೋದಯ ಪಡೆಯುವ ಸಂದರ್ಭದಲ್ಲಿ ಮಾರ ಎಂಬ ಅಧರ್ಮದ ಶಕ್ತಿಯವನನ್ನು ವಿಚಲಿತಗೊಳಿಸಲು ಪ್ರಯತ್ನಿಸಿದಾಗ ಬುದ್ಧನು ತನ್ನ ಜ್ಞಾನೋದಯಕ್ಕೆ ಸಾಕ್ಷಿಯಾಗಿರಲು ಭೂಮಿ ತಾಯಿಯನ್ನು ಕರೆದ ಅಂತ ಹೇಳಿ ಒಂದು ಸಂಕೇತ ಪ್ರತೀತಿ ಇದೆ. ಮುಂದಿನ ಪ್ರಶ್ನೆ: ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಯಾವಾಗ ದೊರೆಯಿತು? ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆ ಅಂದರೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್, ಈ ಸ್ಥಾನಮಾನ ಯಾವಾಗ ದೊರೆಯಿತು? ಇದು ಮುಂದಿನ ಪ್ರಶ್ನೆ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9480910013, 9480901013. ಇದೀಗ ಮುಂದಿನ ಗೀತೆ ಚಮಕ್ ಚಿತ್ರದಿಂದ ಹರಿಚರಣ್ ಹಾಗೂ ಪ್ರಿಯಾ ಹಿಮೇಶ್ ಅವರ ಗಾಯನದಲ್ಲಿ, ವಿಶ್ವಜಿತ್ ಅವರ ಸಾಹಿತ್ಯ, ಜುದಾ ಸ್ಯಾಂಡಿ ಅವರ ಸಂಗೀತ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಹೊಂಬಿಸಲು ಕಾರ್ಯಕ್ರಮ ನನ್ನ ಪ್ರಶ್ನೆ ಆಗಿತ್ತು, ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಯಾವಾಗ ದೊರೆಯಿತು ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ. ಪುನರಾವರ್ತನೆ ಆಗದ ಹೆಸರುಗಳು: ಸುಧಾರ್ ನಾರಾಯಣ್ ಕೆ ಹಳ್ಳಿ ಲೀಲಾ ಬೇಗೂರಿನಿಂದ, ಪಿಂಟು ಜಿದ್ದಿ ಕುಮತೆ ಬಿಜಾಪುರ್, ಸಿದ್ದು ಕಲಬುರಗಿಯಿಂದ, ಶ್ರವಂತ್ ಚಿತ್ರದುರ್ಗದಿಂದ, ರಿಥಿ ಎಸ್ ರಾವ್ ಆರ್ಆರ್ ನಗರ್ನಿಂದ, ಆಶಾ ಶ್ರೀನಿವಾಸ್ ಎ ಹರಿಹರನ್ ವಿಜ್ಞಾನ ನಗರದಿಂದ, ಎಸ್ಎಂ ಶೋಭಾ ಹಾಸನ್ನಿಂದ, ಪ್ರಕಾಶ್ ಕಲ್ಲೂರು ಗುಬ್ಬಿ ತಾಲೂಕಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು 2008. ಭಾರತ ಸರ್ಕಾರವು 2008 ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆ ಎಂಬ ಉನ್ನತ ಸ್ಥಾನಮಾನವನ್ನು ನೀಡಿತು. ಕನ್ನಡದ 2000 ವರ್ಷಗಳಿಗೂ ಹೆಚ್ಚಿನ ಪ್ರಾಚೀನ ಸಾಹಿತ್ಯಿಕ ಇತಿಹಾಸವನ್ನು ಪರಿಗಣಿಸಿ ಈ ಗೌರವವನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆ: ಅತಿ ಹೆಚ್ಚು ಜ್ಯೋತಿರ್ಲಿಂಗಗಳನ್ನು ಹೊಂದಿರುವ ರಾಜ್ಯ ಯಾವುದು? ಅತಿ ಹೆಚ್ಚು ಜ್ಯೋತಿರ್ಲಿಂಗಗಳನ್ನು ಹೊಂದಿರುವ ಭಾರತದ ರಾಜ್ಯ ಯಾವುದು? ಇದು ಮುಂದಿನ ಪ್ರಶ್ನೆ. ಇದೀಗ ಗೀತೆ ಗರುಡಗಮನ ವೃಷಭ ವಾಹನ ಚಿತ್ರದಿಂದ, ವಾಸುಕಿ ವೈಭವ್ ಅವರ ಗಾಯನದಲ್ಲಿ ಪವನ್ ಭಟ್ ಅವರ ಸಾಹಿತ್ಯ, ಮಿಥುನ್ ಮುಕುಂದನ್ ಅವರ ಸಂಗೀತ.

ಜೆಂಟಲ್ಮೆನ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಂಜಿತ್ ಹೆಗ್ಡೆ, ಬಾಬಿ ಸಿಆರ್ ಅವರ ಗಾಯನದಲ್ಲಿ ನಾಗಾರ್ಜುನ್ ಶರ್ಮಾ, ಕಿನ್ನಾಲ್ ರಾಜ್ ಅವರ ಸಾಹಿತ್ಯ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ. ಪ್ರಶ್ನೆ ಆಗಿತ್ತು, ಅತಿ ಹೆಚ್ಚು ಜ್ಯೋತಿರ್ಲಿಂಗಗಳನ್ನು ಹೊಂದಿರುವ ರಾಜ್ಯ ಯಾವುದು ಅಂತ. ಸಂದೇಶಗಳು ಹರಿದು ಬರ್ತಾ ಇದೆ, ಆದರೆ ಕೇವಲ 10 ಜನರ ಹೆಸರುಗಳನ್ನು ಪರಿಗಣನೆ ಮಾಡಬೇಕಾಗಿರೋದ್ರಿಂದ ಮೊದಲು ಸರಿ ಉತ್ತರ ನೀಡಿದವರ 10 ಜನರ ಹೆಸರು ಹೀಗಿದೆ. ಬೂದಿಗೆರೆ ಮುರಳಿ, ಕವಿತಾ ಶಹಾಪುರದಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ, ಎಸ್ ನಾಗರಾಜು ಅನ್ನಪೂರ್ಣೇಶ್ವರಿ ನಗರ, ರಾಜ್ಕುಮಾರ್ ಕಾತರಕಿ KHB ಕಾಲೋನಿ ಹರಿಹರ, ಯರಿಯಪ್ಪ ಬೆಳಗುರ್ಕಿ ಲಿಂಗಸಗೂರು, ಪ್ರಸನ್ನ ಮೆಲ್ಬೋರ್ನ್ ಆಸ್ಟ್ರೇಲಿಯಾದಿಂದ, ಪ್ರಜ್ವಲ್ ತೀರ್ಥಹಳ್ಳಿಯಿಂದ, ಸುರೇಶ್ ಪಾಟೀಲ್ ವಿದ್ಯಾನಗರ ರಾಯಚೂರಿನಿಂದ, ಐಸಿ ಪಾಟೀಲ್ ವಿಜಯಪುರದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಮಹಾರಾಷ್ಟ್ರ. ಭಾರತದಲ್ಲಿ ಅತಿ ಹೆಚ್ಚು ಶಿವ ಜ್ಯೋತಿರ್ಲಿಂಗಗಳನ್ನು ಹೊಂದಿರುವ ರಾಜ್ಯ ಮಹಾರಾಷ್ಟ್ರ. ಇಲ್ಲಿರುವ 3 ಜ್ಯೋತಿರ್ಲಿಂಗಗಳು ಭೀಮಾಶಂಕರ, ತ್ರಯಂಬಕೇಶ್ವರ ಮತ್ತು ಕೃಷ್ಣೇಶ್ವರ. ಮುಂದಿನ ಪ್ರಶ್ನೆ, ಕುತುಬ್ ಮಿನಾರ್ ನಿರ್ಮಾಣವು ಯಾರ ಆಳ್ವಿಕೆಯ ಕಾಲದಲ್ಲಿ ಪ್ರಾರಂಭವಾಯಿತು? ಕುತುಬ್ ಮಿನಾರ್ ನಿರ್ಮಾಣ ಯಾರ ಆಳ್ವಿಕೆಯ ಕಾಲದಲ್ಲಿ ಪ್ರಾರಂಭವಾಯಿತು? ಇದು ಮುಂದಿನ ಪ್ರಶ್ನೆ.

ಜೋಗಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಗುರು ಕಿರಣ್ ಅವರ ಸಂಗೀತ ಈ ಗೀತೆಗಿತ್ತು. ನನ್ನ ಪ್ರಶ್ನೆ ಆಗಿತ್ತು, ಕುತುಬ್ ಮಿನಾರ್ ನಿರ್ಮಾಣವು ಯಾರ ಆಳ್ವಿಕೆಯ ಕಾಲದಲ್ಲಿ ಪ್ರಾರಂಭವಾಯಿತು ಅಂತ. ಸರಿ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ರಾಘವೇಂದ್ರ ಎಸ್ ಚಳ್ಳಕೆರೆ, ಆಯಶಾ ಬಾನು ಜಗಳೂರು, ಹರೀಶ್ ಮಲ್ಲೇಶ್ವರದಿಂದ, ವತ್ಸಲ ಮೂರ್ತಿ, ಡಾಕ್ಟರ್ ಮೋಹನ್ ಹರಿಹರದಿಂದ, ಭೂಮಿ ಹೆಚ್ಎಂಟಿ ಲೇಔಟ್ನಿಂದ, ಅನಂತಕುಮಾರ್ ಎಟಿ ಆಗಜಹಳ್ಳಿ ನಾಗಮಂಗಲ ತಾಲೂಕಿನಿಂದ, ಸುಧೀಂದ್ರ ಮಲ್ಲೇಶ್ವರಂನಿಂದ, ಜೊತೆಗೆ ಸಮರ್ಥ್ ಹೆಚ್ ಡಿ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಕುತ್ಬುದ್ದೀನ್ ಐಬಕ್. ಕುತುಬ್ ಮಿನಾರ್ ನಿರ್ಮಾಣವು ಕುತ್ಬುದ್ದೀನ್ ಐಬಕ್ ಅವರ ಕಾಲದಲ್ಲಿ ಪ್ರಾರಂಭವಾಯಿತು. ಇವರು ದೆಹಲಿ ಸುಲ್ತಾನೇಟ್ ಸ್ಥಾಪಕ ಕುತ್ಬುದ್ದೀನ್ ಐಬಕ್. ಈ ಕುತುಬ್ ಮಿನಾರ್ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದರು. ನಂತರ ಇಲ್ತತ್ಮುಶ್ ಇನ್ನು ಮೂರು ಅಂತಸ್ತಗಳನ್ನು ಸೇರಿಸುವ ಮೂಲಕ ಗೋಪುರವನ್ನು ಪೂರ್ಣಗೊಳಿಸಿದರು. ನಂತರದ ದಿನಗಳಲ್ಲಿ ಕಟ್ಟಡ ಹಾನಿಗೊಳಗಾದಾಗ ಫಿರೋಜ್ ಶಾ ತುಗ್ಲಕ್ ಕೊನೆಯ ಅಂತಸ್ತನ್ನು ನಿರ್ಮಿಸಿ ಅದನ್ನು ಪುನಃಸ್ಥಾಪಿಸಿದರು. ಇದೀಗ ಹೊಂಬೆಸಲು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಅಸ್ಸಾಂ ರಾಜ್ಯದ ಪ್ರಸಿದ್ಧ

0: ಹೊಂಬಿಸಲು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಆಗಿತ್ತು, ಅಸ್ಸಾಂ ರಾಜ್ಯದ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಹಸನ್ ಸಾಬ್ ಹನುಮಂತಾಪುರದಿಂದ, ಉಲ್ಲಾಸ್ ವಾಗ್ದೇವಿ ಶಾಲೆ ಹೊಳಲ್ಕೆರೆ, ನಂಬರ್ ಎಂಡಿಂಗ್ ವಿತ್ 7294, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ, ವೇದಾವತಿ ಚಳ್ಳಕೆರೆ ಹೆಚ್ ಜಿ ದೇವರಾಜ್, ಮಂಜುಶ್ರೀ ಧಾರವಾಡದಿಂದ. ನಿಮ್ಮ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಜೊತೆಗೆ ಕಳೆದ ಪ್ರಶ್ನೆಗೆ ಜಯಶ್ರೀ ಸುನಿಲ್ ರಾಜಾಜಿನಗರ್ ಮೊದಲು ಉತ್ತರ ನೀಡಿದ್ರು, ಅವರ ಸಂದೇಶ ಹೇಗೋ ಕಾಣದಾಗಿತ್ತು, ಕ್ಷಮೆ ಇರಲಿ, ನಿಮಗೂ ಅಭಿನಂದನೆಗಳು. ಜೊತೆಗೆ ಸರಿಯಾದ ಉತ್ತರ ಕಳಿಸದ ಅವರಿಗೆಲ್ಲರಿಗೂ ಅಭಿನಂದನೆಗಳು. ಅಸ್ಸಾಂ ರಾಜ್ಯದ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ ಸತ್ರಿಯ, ಇದು ಅಸ್ಸಾಂನ ಅಧಿಕೃತ ಶಾಸ್ತ್ರೀಯ ನೃತ್ಯ ಸತ್ರಿಯ. ಇದನ್ನ 2000 ಇಸ್ವಿಯಲ್ಲಿ ಭಾರತೀಯ ಶಾಸ್ತ್ರೀಯ ನೃತ್ಯಗಳಲ್ಲಿ ಒಂದು ಅಂತ ಸಂಗೀತ ನಾಟಕ ಅಕಾಡೆಮಿ ಮಾನ್ಯ ಮಾಡಿದೆ. 15ನೇ ಶತಮಾನದ ಮಹಾನ್ ವೈಷ್ಣವ ಸಂತ ಮತ್ತು ಸುಧಾರಕರಾದ ಶಂಕರದೇವ ಅವರು ಸತ್ರಿಯ ನೃತ್ಯವನ್ನು ಪರಿಚಯಿಸಿದವರು. ಈ ನೃತ್ಯ ಅಸ್ಸಾಂನ ವೈಷ್ಣವ ಮಠಗಳಾದ ಸತ್ರಾಸ್ಗಳಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಇದಕ್ಕೆ ಸತ್ರಿಯ ಎಂಬ ಹೆಸರು ಬಂದಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಹೊಂಬಿಸಿಲು ಕಾರ್ಯಕ್ರಮ, ಭಾರತದ ಕಲೆ ಮತ್ತು ಸಂಸ್ಕೃತಿಯ ಕುರಿತಾಗಿ. ಸರಿಯಾದ ಉತ್ತರ ನೀಡಿದವರಿಗೆಲ್ಲ ಅಭಿನಂದನೆಗಳು, ಸಂದೇಶ ಕಳಿಸಿದವರಿಗೆಲ್ಲ ಧನ್ಯವಾದಗಳು ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಭಾನುವಾರದ ಮಧ್ಯಾಹ್ನದ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ.
1: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದರೆ ಅವರು ಆಕಾಶವಾಣಿ ಜೊತೆನೇ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
2: ಈ ಸಿನಿಮಾ ರಂಗಕ್ಕೆ ಹೋದ್ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಜೀವನ ಪ್ರಾರಂಭ ಆಗಿದ್ದು.
1: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
3: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
1: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 4:04. ಇದು ಗುಲ್ಮೊಹರ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಹಿಂದಿ ಗೀತೆಗಳನ್ನು ನಮಗೆ ಕೋರಿ ನೀವು ವಾಟ್ಸಪ್ ಸಂದೇಶಗಳನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9490901013. ನಮ್ಮ ದೂರವಾಣಿ ಸಂಖ್ಯೆ 0802228102206. ಜೊತೆಗೆ ಈ ಹೊತ್ತು ಪ್ರಚಲಿತ ವಿದ್ಯಮಾನಗಳ ಕುರಿತಾದ ಸಂಭಾಷಣೆ, ನಿಮ್ಮೊಂದಿಗೆ ಸಾಂಪ್ರದಾಯಿಕವಲ್ಲದ ಇಂಧನಗಳ ಕುರಿತಾಗಿ ಮಾತಾಡ್ತಾ ಸಾಗೋಣ. ಎಥನಾಲ್ ಬ್ಲೆಂಡಿಂಗ್ ಇರ್ಬೋದು, ಅಂದರೆ ಎಥನಾಲ್ ಮಿಶ್ರಣ, ಗ್ರೀನ್ ಹೈಡ್ರೋಜನ್, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಸೌರಶಕ್ತಿ, ಪವನಶಕ್ತಿ, ಈ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳು ಅಥವಾ ನೀವು ಜೀವನದಲ್ಲಿ ಏನನ್ನಾದರೂ ಅಳವಡಿಸಿಕೊಂಡಿದ್ರೆ ನೀವು ನಮಗೆ ಸಂದೇಶಗಳನ್ನು ಕಳಿಸಬಹುದು ಅಥವಾ ನಮ್ಮ ಜೊತೆ ಹಂಚ್ಕೋಬಹುದು. ಸಂದೇಶಗಳ ಮೂಲಕ ಅಥವಾ ಕರೆಯ ಮೂಲಕ ವಾಟ್ಸಪ್ ಸಂಖ್ಯೆ 9490901013, ದೂರವಾಣಿ ಸಂಖ್ಯೆ 0802228102206. ನಿಮ್ಮ ನೆಚ್ಚಿನ ಹಿಂದಿ ಗೀತೆಗಳ ಕೋರಿ ನಮಗೆ ಸಂದೇಶಗಳನ್ನು ಕಳಿಸಿ. ನಾನು ಸಹ ನಿಮ್ಮ ಸಂದೇಶಕ್ಕಾಗಿ ಕಾಯ್ತಾ ಇರ್ತೀನಿ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇದೀಗ ನಿಮಗಾಗಿ ಗೀತೆ ಹಮ್ ದಿಲ್ ದೇ ಚುಕೆ ಸನಮ್ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಜ್ಞಿಕ್ ಅವರ ಗಾಯನದಲ್ಲಿ, ಮೆಹಬೂಬ್ ಅವರ ಸಾಹಿತ್ಯ, ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಸ್ಟುಡಿಯೋ ಸಮಯ 4:11 ಗುಲ್ಮೊಹರ್ ಕಾರ್ಯಕ್ರಮ ಕೇಳುಗರೊಬ್ಬರ ಕರೆ ಇದೆ ಕೇಳೋಣ. ನಮಸ್ತೆ.
1: ಹಾಯ್, ಗುಡ್ ಈವ್ನಿಂಗ್ ಶ್ರಾವ್ಯಾ.
0: ಹಾ ನಮಸ್ತೆ ಸರ್.
1: ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರ.
0: ನಮಸ್ತೆ ಸರ್, ಹೇಗಿದ್ದೀರಾ?
1: ಐಮ್ ಡೂಯಿಂಗ್ ಗುಡ್ ಶ್ರಾವ್ಯಾ, ನೀವು ಹೇಗಿದ್ದೀರಾ?
0: ಹಾ ನಾನು ಚೆನ್ನಾಗಿದ್ದೀನಿ. ಯಾವ ಹಾಡ್ ಬೇಕಿತ್ತು ನಿಮಗೆ?
1: ನೋಡಿ, ಜೂಟಾ ಕಹಿಂಕಾ ಅಂತ ಹೇಳ್ಬಿಟ್ಟು 1979 ಫಿಲ್ಮ್ ಇದು. ಇದರಲ್ಲಿ ಕಿಶೋರ್ ಆಶಾ ಭೋಂಸ್ಲೆಯ ಒಂದು ಡ್ಯುಯೆಟ್. ಇದು ಪಿಕ್ಚರೈಸ್ ಆಗಿರೋದು ರಿಷಿ ಕಪೂರ್ ಅಂಡ್ ನೀತು ಸಿಂಗ್. ಆಲ್ಮೋಸ್ಟ್ ಒಂಥರ ದೇ ಫೆಲ್ ಇನ್ ಲವ್ ಅಂಡ್ ವೆರಿ ನೆಕ್ಸ್ಟ್ ಇಯರ್ ಆಫ್ ದಿಸ್ ಮೂವಿ ದೇ ಗಾಟ್ ಮ್ಯಾರಿಡ್. ಅಂಡ್ ಇಟ್ಸ್ ಅ ವೆರಿ ಗುಡ್ ಫಿಲ್ಮ್. And this song is a very rare song, beautifully written by great lyricist Gulshan Bawra. Music score Panchamda.
0: ಓಕೆ ಸರಿ, ಹಾಡ್ ಖಂಡಿತ ಪ್ಲೇ ಮಾಡೋಣ. ಜೊತೆಗೆ ಈ ಈ ಹೊತ್ತಿನ ಒಂದು ಏನು ವಿಷಯ ಅಂದ್ರೆ ಸಾಂಪ್ರದಾಯಿಕ ಅಲ್ಲದ ಇಂಧನದ ಕುರಿತಾಗಿ ಈ ಹೊತ್ತಿನ ವಿಷಯ. ನೀವು ಯಾವ್ದಾದ್ರೂ ಬಳಕೆ ಮಾಡ್ತಿದ್ದೀರಾ ನಿಮ್ ಮನೆಯಲ್ಲಿ ಅದ್ರ ಕುರಿತಾಗಿ?
1: ಸೋಲಾರ್ ಎನರ್ಜಿ ನಾವು ಉಪಯೋಗಿಸ್ತೇವೆ, ರೆಗ್ಯುಲರ್ ಆಗಿ ಉಪಯೋಗಿಸ್ತೇವೆ. ನಾವು ಆಲ್ಮೋಸ್ಟ್ 30-40 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದೀವಿ.
0: ಓಕೆ, ಯಾವ್ದಕ್ಕೆ ಬಳಕೆ ಮಾಡ್ತೀರಾ?
1: ಇದು ರೆಗ್ಯುಲರ್ ನಮ್ಮ ಆಲ್ ಯೂಸೇಜ್ ಗೆ, ಲೈಟ್ಸ್, ಫ್ಯಾನ್ಸ್, ಯೂಸೇಜ್ ಆಫ್ ಮೈ ಲ್ಯಾಪ್ಟಾಪ್ಸ್, ಎವ್ರಿಥಿಂಗ್. ನೋಡಿ, ಒಂದು ಸಾಮಾನ್ಯವಾಗಿ ಒಂದು 3-bedroom ಹೌಸ್ ಇದ್ರೆ ನಿಮಗೆ ಎನಿಥಿಂಗ್ ಬಿಟ್ವೀನ್ 3 kW to 5 kW ಎನರ್ಜಿ ಬೇಕಾಗತ್ತೆ. ಅದು ನೀವು ಹಾಕಿರೋ ಪ್ಯಾನಲ್ಸ್ ಇಂದ, ಒಂದು 6-7 ಪ್ಯಾನಲ್ಸ್ ಇಂದ ಅದು ಆ ಶಕ್ತಿಯನ್ನು ಕೊಡುತ್ತೆ. ಅದೇ ಆ ಸೋಲಾರ್ ಎನರ್ಜಿ ಪ್ಯಾನಲ್ ಮೇಲೆ ಡಿಪೆಂಡ್ ಆಗುತ್ತೆ.
0: ಇದು ಇನ್ಸ್ಟಾಲೇಷನ್ ಕಾಸ್ಟ್ ಇರುತ್ತೆ ನಿಮಗೆ? ಇನ್ಸ್ಟಾಲೇಷನ್ ಕಾಸ್ಟ್ ಇತ್ತು,
1: ಇನ್ಸ್ಟಾಲೇಷನ್ ಕಾಸ್ಟ್ ಇರುತ್ತೆ, ಪ್ಲಸ್ ನಿಮಗೆ ಗವರ್ಮೆಂಟ್ ಆಫ್ ಇಂಡಿಯಾ ಯೂನಿಯನ್ ಗವರ್ಮೆಂಟ್ ಇಂದ ನಿಮಗೆ ಆಲ್ಮೋಸ್ಟ್ 30-40,000 ರುಪೀಸ್ ಬೆನಿಫಿಟ್ ಸಿಗುತ್ತೆ. ಪ್ಲಸ್ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ ನಲ್ಲಿ ಸ್ವಲ್ಪ ರಿಡಕ್ಷನ್ ಕೊಡ್ತಾರೆ, ಅದು ದಟ್ ಇಸ್ ಗಿವನ್ ಬೈ ದ ಸ್ಟೇಟ್ ಗವರ್ಮೆಂಟ್. ಬಟ್ ನೀವು ಡಿಕ್ಲರೇಷನ್ ಕೊಡಬೇಕು, ಇದನ್ನ ನಾವು ಹಾಕ್ಸಿದೀವಿ, ಇಸ್ ಕೆಪಾಸಿಟಿ ಇದೆ ಅಂತ ಅವ್ರು ಬಂದ್ಬಿಟ್ಟು ಇನ್ಸ್ಪೆಕ್ಟ್ ಮಾಡ್ಬಿಟ್ಟು ದನ್ ದೇ ವಿಲ್ ಗಿವ್ ದ ರಿಪೇರ್. ಇನ್ನೊಂದೇನಂತ ಹೇಳಿದ್ರೆ, ಈ ಸೋಲಾರ್ ಎನರ್ಜಿ ಇದೆಯಲ್ಲ, ಇಟ್ಸ್ ಎ ಹ್ಯೂಜ್ ಡಿಮ್ಯಾಂಡ್ ಇನ್ ಇಂಡಿಯಾ. ನಾವು ಕರೆಂಟ್ಲಿ ಆಸ್ ಆಫ್ ಎಂಡ್ 2025 ಪ್ರಕಾರ ಇಂಡಿಯಾ ಈಸ್ ಪ್ರೊಡ್ಯೂಸಿಂಗ್ 150 GW ಆಫ್ ಸೋಲಾರ್ ಎನರ್ಜಿ, ಅಂಡ್ ಇಟ್ಸ್ ಗೋಯಿಂಗ್ ಟು ಬಿ ಮಲ್ಟಿಪ್ಲೈಡ್ ಇನ್ ದ ಕಮಿಂಗ್ ಇಯರ್. ಸೊ ಸೋಲಾರ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಮ್ಯಾಂಡ್ ಇನ್ ದ ಕಮಿಂಗ್ ಇಯರ್. ಐ ರೆಕಮೆಂಡ್ ಈವನ್ ಪೀಪಲ್ ಹು ಆರ್ ಹ್ಯಾವಿಂಗ್ independent house or living in a flat, go for the solar energy. It will be not only beneficial, but it is also reduces the all the environment friendly agate, plus it will save a lot of energy which we are depending upon the hydroelectric and the nuclear energy.
0: Bere yadadru use martta idira solar energy bittu?
1: ನಾವು ಇದರಿಂದ ನಮ್ದು ಆಲ್ ಹೋಮ್ ಅಪ್ಲಯನ್ಸಸ್, ಆಲ್ ನಮ್ಮ ಎಲ್ ಇಡಿ ಬಲ್ಬ್ಸ್, ಫ್ಯಾನ್ಸ್, ಟಿವಿಸ್, ಮೈ ಲ್ಯಾಪ್ಟಾಪ್, ಎವ್ರಿಥಿಂಗ್ ವರ್ಕ್ಸ್ ಇನ್ ದಿಸ್ ಒನ್. ನೀಡ್ ಅನ್ ಆವರೇಜ್ ಆಫ್ 3-5 ಅಂದ್ರೆ 3-bedroom. ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಎಲೆಕ್ಟ್ರಿಸಿಟಿ ವಿಚ್ ಯು ನೀಡಿ, ಅದ್ರ ತಕ್ಕಂಗೆ ನೀವು ಪ್ಯಾನಲ್ಸ್ ಹಾಕೊಳ್ಬೇಕು. ಬಟ್ ನಾನು ಹೇಳ್ತಾ ಆವರೇಜ್ 3-bedroom ಹೌಸ್ ಇದ್ರೆ 3-5 kW.
0: ಓಕೆ ಓಕೆ ಸರ್, ಒಳ್ಳೆಯ ಮಾಹಿತಿ, ಉಪಯುಕ್ತ ಮಾಹಿತಿ ನೀಡಿದ್ರಿ ನಮ್ಗೆ ಮತ್ತು ಕೇಳುಗರಿಗೆ. ಖಂಡಿತ ಕೇಳುಗರು ಸಹ ಇದನ್ನ ಇನ್ಸ್ಟಾಲ್ ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೀನಿ.
1: ವೆರಿ ಗುಡ್, ವೆರಿ ಇಂಪಾರ್ಟೆಂಟ್, ವೆರಿ ಕ್ರಿಟಿಕಲ್ ಆಸ್ ಫಾರ್ ಆಸ್ ಇಂಡಿಯಾ ಇಸ್ ಕನ್ಸರ್ನ್ ಅಂಡ್ ಇಂಡಿಯಾಸ್ ಪಾಪ್ಯುಲೇಷನ್ ಇಸ್ ಕನ್ಸರ್ನ್.
0: ಹೌದು ಹೌದು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಹಾ, ಇದೀಗ ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದಗಳು. ಇದೀಗ ಗೀತೆ ಜೂಟಾ ಕಹಿಕಾ ಚಿತ್ರದಿಂದ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಅವರ ಗಾಯನದಲ್ಲಿ, ಗುಲ್ಶನ್ ಬಾವರ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಸ್ಟುಡಿಯೋ ಸಮಯ 4:23. ಗುಲ್ಮೊಹರ್ ಕಾರ್ಯಕ್ರಮ ಇದೀಗ ಕರೆ ಯಾರ್ದು ಅಂತ ಕೇಳೋಣ. ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಹಾ ನಮಸ್ತೆ ಸರ್, ನಿಮ್ಮ ಹೆಸರು?
1: ಮೇಡಮ್ ನನ್ನ ಹೆಸರು ಚಂದ್ರು, ಬೆಂಗಳೂರಿಂದ, ಜೀವನ್ ಭೀಮಾ ನಗರ ಬೆಂಗಳೂರಿಂದ ಮೇಡಮ್ ಮಾತಾಡ್ತಿರೋದು.
0: ಹಾ ನಮಸ್ತೆ ಸರ್, ಏನ್ ಮಾಡ್ಕೊಂಡಿರೋ ತಾವು?
1: ಮೇಡಮ್ ನಾನು ಸಿಟಿ ಸಿವಿಲ್ ಕೋರ್ಟ್ ಎಂಪ್ಲಾಯ್ ಮೇಡಮ್.
0: ಓಕೆ, ಯಾವ ಹಾಡ್ ಬೇಕಿತ್ತು ನಿಮಗೆ?
1: ಮೇಡಮ್ ಚಲ್ತೆ ಚಲ್ತೆ ಫಿಲಮ್ ಇಂದ ಚಲ್ತೆ ಚಲ್ತೆ ಅಂತಾನೆ ಬರುತ್ತೆ ಒಂದು ಸಾಂಗ್.
0: ಖಂಡಿತ ಪ್ರಸಾರ ಮಾಡ್ತೀವಿ. ನೀವು ಏನಾದ್ರೂ ಸೋಲಾರ್ ಬಳಕೆ ಮಾಡ್ತಾ ಇದ್ದೀರಾ?
1: ಮೇಡಮ್ ಸೋಲಾರ್ ಬಳಕೆ ತುಂಬಾ ಒಳ್ಳೇದು. ಈಗ ನಾವು ಮನೆ ರೆಡಿ ಮಾಡಿಸ್ತಾ ಇದೀವಿ, ಕಳಿಸ್ತಾ ಇದೀವಿ. ಅದಾದ ನಂತರ ಅದನ್ನ ಅಳವಡಿಸ್ಕೋತೀನಿ ಮೇಡಮ್, ಅಳವಡಿಸ್ಕೋಬೇಕು ಅಂತ ಆಲ್ರೆಡಿ ಪ್ಲಾನ್ ಇದೆ.
0: ಓಕೆ ಒಳ್ಳೇದು. ಹಾಗಾದ್ರೆ
1: ಸೋಲಾರ್ ತುಂಬಾ ಒಳ್ಳೇದಲ್ಲ ಮೇಡಮ್ ಜನರಿಗೆ? ಏನು ಕರೆಂಟು, ಈಗ ಕರೆಂಟ್ ಅಲ್ಲಿ ಈಗ ಎಷ್ಟೋ ಜನ ಕರೆಂಟ್ ಇಟ್ಕೊಂಡಿರೋದು, ಗೀಜರ್ ಕರೆಂಟ್ ಗೀಜರ್ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಇದರಿಂದ ಏನಾದ್ರೂ ತಲೆ ಕೂದಲು ಉದುರುತ್ತೆ ಅಂತ ತುಂಬಾ ಜನ ಕಂಪ್ಲೇಂಟ್ ಹೇಳಿದ್ರು, ಪ್ರಾಬ್ಲಮ್ ಇದೆ ಅಂತ ಹೇಳಿ. ಹಾಗಾಗಿ ಈ ಸೋಲಾರ್ ಇಂದ ಇದು ಮಾಮೂಲು ನ್ಯಾಚುರಲ್ ಇದೆ ಸೋಲಾರ್, ಇದು ಒಳ್ಳೇದಿದು.
0: ನಿಮ್ಮ ನಂಬಿಕೆ ಆಗಿದೆ. ಓಕೆ
1: ನಿಜ, ಕರೆಂಟ್ ಇಂದ ಕರೆಂಟ್ ನೀರು ಎಷ್ಟೋ ಜನ ನೀಡಿಸ್ಕೊಳಗೆಲ್ಲ ತಲೆ ಕೂತು ಉದುರುತ್ತೆ ಅಂತ ನಾನು ತುಂಬಾ ಕಡೆ ಕೇಳ್ಪಟ್ಟಿದ್ದೀನಿ.
0: ಓಕೆ ಕೇಳ್ಪಟ್ಟಿರೋದು.
1: ಹ್ಞೂ ಮೇಡಮ್ ಕೇಳ್ಪಟ್ಟಿರೋದು. ಸೋಲಾರು ಏನು ಪ್ರಾಬ್ಲಮ್ ಇಲ್ಲ, ಮಾಮೂಲಿ ನ್ಯಾಚುರಲ್ ನೀರು ಸೋಲಾರು, ಆರಾಮಾಗಿ ನಾವು ಅದನ್ನ ಯೂಸ್ ಮಾಡ್ಬೋದು.
0: ಓಕೆ ಖಂಡಿತ
1: ಒಳ್ಳೇದು.
0: ಹಾ ಒಳ್ಳೇದು. ನೀವು ಮನೆ ಕಟ್ಸ್ಬೇಕಾದ್ರೆ ಹಾಕ್ಸ್ಕೋತೀನಿ ಅಂತ ಹೇಳಿದ್ರಲ್ಲ, ಖುಷಿ ಆಯ್ತು ಸರ್. ಓಕೆ ಹಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ಇದೀಗ ಗೀತೆ ಚಲ್ತೆ ಚಲ್ತೆ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಗಾಯನದಲ್ಲಿ ಅಮಿತ್ ಕುಮಾರ್ ಅವರ ಸಾಹಿತ್ಯ, ಬಪ್ಪಿ ಲಹರಿ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಗುಲ್ಮೊಹರ್ ಕಾರ್ಯಕ್ರಮ. ಕೊಪ್ಪಳದಿಂದ ಒಬ್ರು ಕೇಳುಗರು ಕರೆ ಮಾಡಿದ್ದಾರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ನಿಂಗರ್ಜ ವಾಲ್ಮೀಕಿ ಮೇಡಮ್, ಕೊಪ್ಪಳದಿಂದ.
0: ಹಾ, ನಿಮ್ಗೆ ಯಾವ ಹಾಡು ಬೇಕಿತ್ತು?
1: ಭೇಟಾಚಿತ್ರದಿಂದ ಮೇಡಮ್.
0: ಓಕೆ, ಹಾ, ಕೇಳ್ತಾ ಇರ್ತೀರಾ ಆಕಾಶವಾಣಿ? ಹಾ
1: ಮೇಡಮ್.
0: ಭೇಟಾ ಚಿತ್ರದ ಯಾವ ಗೀತೆ? ಆಕಾಶವಾಣಿ
1: ನಾವು 12 ತಂದಿನೂ ಕರೆಕ್ಟ್ ಆಗಿ ಕೇಳ್ತೀವಿ ಮೇಡಮ್. ನಾವು ಅಂಗಡಿಯಲ್ಲಿ ಇರ್ತೇವೆ, ನಮ್ದು ಕಿರಾಣಿ ಅಂಗಡಿ ಐತೆ ಮೇಡಮ್. ಬೆಳಗ್ಗೆ 6 ಗಂಟೆಗೆ ಹಚ್ಚಿದ್ರು, ರಾತ್ರಿ 10 ಗಂಟೆವರೆಗೆ ಚಾಲು ಇರ್ತದೆ
0: ಮೇಡಮ್. ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ನಿಮಗೆ?
1: ಗುಲ್ಮೊಹರ್ ಕಾರ್ಯಕ್ರಮ. ಈ ಕಾರ್ಯಕ್ರಮ ತುಂಬಾ ಇಷ್ಟ ಮೇಡಮ್. ಮತ್ತೆ ಹೊಸಪೇಟೆ ಆಕಾಶವಾಣಿ ಮುಖಾಂತರ ಪ್ರತಿಯೊಂದು ಕಾರ್ಯಕ್ರಮ ನಾವು ಆಕಾಶವಾಣಿ ಹೊಸಪೇಟೆ ಆಕಾಶವಾಣಿ ಸೇರಿದ್ರು ನಮ್ಮ ಮೇಡಮ್. ಹಾಗಾಗಿ ನಾವು ಈ ಆಕಾಶವಾಣಿ ಹೊಸಪೇಟೆ ಆಕಾಶವಾಣಿ ಮುಖಾಂತರ ರೇಡಿಯೋದಲ್ಲೇ ಮಾತ್ರ ಕೇಳ್ತೇವೆ. ನೆಟ್ ನಲ್ಲಿ, ಇಂಟರ್ನೆಟ್ ನಲ್ಲಿ, ರೇಡಿಯೋದಲ್ಲಿ, ಈ ಮೊಬೈಲ್ ನಲ್ಲಿ ಕೇಳೋದು ಕಮ್ಮಿ ಮೇಡಮ್.
0: ಹೌದಾ?
1: ಹೇಳಿ ಮೇಡಮ್.
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ
1: ನಿಮ್ಮ
0: ಗೀತೆ ಖಂಡಿತ ಪ್ರಸಾರ ಆಗುತ್ತೆ. ನಮಸ್ತೆ. ಇದೀಗ ಗೀತೆ ಭೇಟಾ ಚಿತ್ರದಿಂದ ಅನುರಾಧ ಪೌಡ್ವಾಲ್ ಹಾಗೂ ಇಂದ್ರಜಿತ್ ಅವರ ಗಾಯನದಲ್ಲಿ ದೇವ್ ಕೊಹ್ಲಿ ಅವರ ಸಾಹಿತ್ಯ, ನರೇಶ್ ಶರ್ಮಾ ಅವರ ಸಂಗೀತ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಹಾಸನಿಂದ ಕೇಳುಗರೊಬ್ಬರು ಕರೆ ಮಾಡಿದ್ದಾರೆ. ನಮಸ್ತೆ.
4: ನಮಸ್ತೆ ಮೇಡಮ್.
3: ನಮಸ್ತೆ, ನಿಮ್ಮ ಹೆಸರು?
4: ಶೋಭಾ ಅಂತ ಮೇಡಮ್, ಹಾಸನಿಂದ.
3: ಹಾ, ಏನ್ ಮಾಡ್ಕೊಂಡಿರೋದು ತಾವು
4: ಮೇಡಮ್? ನಾನು

0: ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಮಾಡ್ತಿರೋದು ಚೆನ್ನೈಪಟ್ಟಣ ಜನರಲ್ ಹಾಸ್ಪಿಟಲ್
1: ಯಾವ ಹಾಡ್ ಬೇಕಿತ್ತು ನಿಮಗೆ
0: ಬೇತಾಬ್ ಅಂತ ಮೂವಿ ಮೇಡ ಒಂದು 80s ಅಲ್ಲಿ ಇರ್ಬೋದು ಆ ಟೈಮಿಂದ ಅದರಲ್ಲಿ ಜಬ್ಬು ಹಮ್ ಜವಾ ಹೋಂಗೆ ಅಂತ ಲತಾ ಮಂಗೇಶ್ಕರ್ ಮತ್ತೆ ಶಬ್ಬೀರ್ ಕುಮಾರ್
1: ಹಾಡಿದ್ದೆ ಪ್ರಸಾರ
0: ಚೆನ್ನಾಗಿದೆ ಮೇಡಮ್ ಕೇಳೋಣ ಅಂತ
1: ಕೇಳ್ತಾ ಇರ್ತೀರಾ ಆಕಾಶವಾಣಿ
0: ಮೇಡಮ್ ಫ್ರೀ ಇದ್ದಾಗೆಲ್ಲ ಕೇಳ್ಕೊತಾ ಇರ್ತೀನಿ
1: ಓಕೆ ನೀವು ಏನಾದರೂ ಸೋಲಾರ್ ಬಳಕೆ ಏನಾದರೂ ಮಾಡ್ತಾ ಇದ್ದೀರಾ ಮನೆಯಲ್ಲಿ
0: ಮೇಡಮ್ ಇದೆ ಫಸ್ಟ್ ನಮ್ಮ ಮನೆ ಕಟ್ಟಿಸ್ಬೇಕಾದ್ರೆ ರೆಡಿ ಮಾಡ್ಕೊಂಡೆ ಬಂದು
1: ಹೌದಾ
0: ಯಾಕಂದ್ರೆ ಅದು ಎಕೋ ಫ್ರೀ ಅಲ್ವಾ
1: ಹೌದೌದು
0: ಎಕೋ ಫ್ರೆಂಡ್ಲಿ ಆಗಿರುತ್ತೆ ಹಾಗಾಗಿ ಯಾವುದೇ ಸಮಸ್ಯೆ ಆಗೋದಿಲ್ಲ ಪರಿಸರಕ್ಕೆ ಯಾವ್ದೇ ಅಂದ್ರೆ ಗ್ಯಾಸ್ ಕಾಯ್ಬೇಕು ಇದು ಸೌದೆ ಕಾಯ್ಬೇಕು ಏನೂ ಇಲ್ಲ ಆತರ ಡೈರೆಕ್ಟ್ ನಮ್ಮ ನ್ಯಾಚುರಲ್ ಆಗಿ ಸನ್ ಏನು ಬರುತ್ತೆ ಸ್ಟಾಕ್ ಅನ್ನ ಬಳಸ್ಕೋತೀವಿ
1: ಏನೇನ ಬಳಕೆ ಮಾಡ್ತೀರಾ
0: ನಾನು ಸದ್ಯಕ್ಕೆ ಸೋಲಾರ್ ವಾಟರ್ ಹೀಟರ್ ನೆಕ್ಸ್ಟ್ ಅದೇ ಇದೊಂದು ಟಾರ್ಚ್ಗೆಲ್ಲ ಬಳಸೋಣ ಅಂತ ಅನ್ಕೊಂಡಿದ್ದೀನಿ
1: ಒಳ್ಳೆ ಐಡಿಯಾ
0: ಖುಷಿ ಆಗುತ್ತೆ ಅವೆಲ್ಲ ಅಂದ್ರೆ ನಮ್ಗೆ ಸ್ಟಾಕ್ ಕೊಡಿ ಎಲ್ಲ ಏನಿಲ್ಲ ದೇವ್ರ ಕೊಟ್ಟಿರೋದ ಒಂದು ಅದು ಗಿಫ್ಟ್ ಅಂತ ಅನ್ಕೊಂಡು ಮಾಡೋಣ ಅಂತ ಅನ್ಕೊಂಡಿದೀನಿ
1: ಮೇಡಮ್ ಖಂಡಿತ ನಿಮ್ಮ ನಿಮ್ಮ ಮಾತು ಕೇಳಿ ಖುಷಿಯಾಯ್ತು ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ನಿಮ್ಮ ಗೀತೆ ಖಂಡಿತ ಪ್ರಸಾರ ಆಗುತ್ತೆ ಇದೀಗ ಇದೀಗ ಗೀತೆ ಬೇತಾಬ್ ಚಿತ್ರದಿಂದ ಲತಾ ಮಂಗೇಶ್ಕರ್ ಹಾಗೂ ಶಬ್ಬೀರ್ ಕುಮಾರ್ ಅವರ ಗಾಯನದಲ್ಲಿ ಆನಂದ್ ಬಕ್ಷಿ ಅವರ ಸಾಹಿತ್ಯ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಆಕಾಶವಾಣಿ.
2: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 4:53. ಇನ್ನೇನು ಗುಲ್ಮೊಹರ್ ಕಾರ್ಯಕ್ರಮ ಮುಗಿಸುವ ಹೊತ್ತು. ಕಾರ್ಯಕ್ರಮಕ್ಕೆ ಬಂದ ಸಂದೇಶಗಳನ್ನ ನೋಡೋಣ. ಮಂಡಿಕಲ್ ಕೃಪಾ ಉಮೇಶ್ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಶಂಕರ್ HMT ಲೇಔಟ್ನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಇವತ್ತಿನ ಸಂಜೆಯ ಹಿಂದಿ ಹಳೆಯ ಹಾಡುಗಳ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸೋಲಾರ್ ಎನರ್ಜಿ ಯೂಸ್ ಮಾಡ್ತಾ ಇದ್ದೀನಿ, ಓನ್ಲಿ ವಾಟರ್ ಹೀಟರ್, ಮುಂದೆ ಲೈಟ್ಗೂ ಯೂಸ್ ಮಾಡೋ ಪ್ಲಾನ್ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ. ನಂತರ ಮೇಲುಕೋಟೆ ಮತ್ತು ಭಾವನಾ ರವಿಶಿರಾ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನುಷಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜಗದಾಂಬಿಕಾ ಹಂಸವೇಣಿ, ಹನುಮಂತ ನೇಕಾರ್ ಹುಬ್ಳಿಯಿಂದ, ನಮಸ್ತೆ ಮೇಡಮ್, ಕೊಪ್ಪಳ ಜಿಲ್ಲೆ ಮಂಗಳೂರಿನ ಮಂಗಳೇಶ ಸ್ವಾಮಿ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕರೆ ಮಾಡಿದ್ವಿ, ಲೈನ್ ಸಿಗಲಿಲ್ಲ, ಅದಕ್ಕೋಸ್ಕರ ಈ ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬಂತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ಒಳ್ಳೆಯ ಹಾಡು ಪ್ರಸಾರ ಆಯಿತು ಅಂತ ನಂಬರ್ ಎಂಡಿಂಗ್ ವಿತ್ 7233 ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಬಾರಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಕಳಿಸಿ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರ SM ಶೋಭಾ ಹಾಸನ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಗುಲ್ಮೊಹರ್. ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಅಲ್ಲದ ಇಂಧನದ ಕುರಿತಾಗಿ ಸಹ ಮಾತಾಡ್ತಾ ಇದ್ವಿ. ಸಾಧ್ಯ ಆದರೆ ಪ್ರಯತ್ನ ಮಾಡಿ ಎಥನಾಲ್ ಮಿಶ್ರಿತ, ಪೆಟ್ರೋಲ್ ಅಥವಾ ಸೋಲಾರ್ ಬಳಕೆ ಮಾಡಲು ಅಂತ ಹೇಳ್ತಾ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಇದೀಗ ಗೀತೆ ಖಯಾಮತ್ ಸೆ ಖಯಾಮತ್ ತಕ್ ಚಿತ್ರದಿಂದ, ಉದಿತ್ ನಾರಾಯಣ್ ಅವರ ಗಾಯನದಲ್ಲಿ ಮಜರು ಸುಲ್ತಾನ್ ಪುರಿ ಅವರ ಸಾಹಿತ್ಯ, ಆನಂದ್ ಮಿಲಿಂದ್ ಅವರ ಸಂಗೀತ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: 5 ಗಂಟೆ ಆಗ್ತದ ಹಾಗೆ ಎಲ್ಲರೂ ಕೂಡ ಪ್ರೀತಿಯಿಂದ ಕಾಯ್ತಾ ಇರ್ತೀರಾ. ಯಾವ ಕಾರ್ಯಕ್ರಮಕ್ಕೋಸ್ಕರ? ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೋಸ್ಕರ. ಸಕ್ಕದಾದ ಹಾಡುಗಳು, ಸೂಪರ್ ಆದ ಮಾತು, ಎಲ್ಲ ಜೊತೆಯಾಗೋದು ನಾನ್ ಸ್ಟಾಪ್ ಸಂಜೆಯಲ್ಲಿ ಮಾತ್ರ. ಎಸ್, ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತ. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಶೇಷ ಏನಂದ್ರೆ, ವಿಶೇಷ ಅಂತ ಹೇಳೋಕ್ ಮುಂಚೆ ಎಲ್ರಿಗೂ ವಿಶ್ ಮಾಡಲೇಬೇಕು, ಎಲ್ಲರಿಗೂ ತಾಯಿ ಮನಸ್ಸಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅಮ್ಮಂದಿರ ದಿನದ ಪ್ರೀತಿಯ ಶುಭಾಶಯಗಳು. ಇವತ್ತು ನಮ್ಮ ನಾನ್ ಸ್ಟಾಪ್ ಸಂಜೆಯ ವಿಶೇಷ ಕೂಡ ಇದೆ, ಅಮ್ಮಂದಿರ ದಿನ. ನೀವು ನಿಮ್ಮ ಅಮ್ಮನಿಗೆ ಹೇಳುವ ಪ್ರೀತಿ ಮಾತೇನು ನಮ್ಮ ಜೊತೆಯಾಗಿ ಹಂಚ್ಕೊಳ್ಳಿ. 9484809013 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ವಾಟ್ಸಪ್ಗೆ ನಿಮ್ಮ ಸಂದೇಶವನ್ನು ರವಾನೆ ಮಾಡೋದ್ರ ಮುಖಾಂತರ ನಿಮ್ಮ ತಾಯಿಗೆ ನೀವು ಹೇಳುವಂತಹ ಮಾತನ್ನು ನಾನ್ ಸ್ಟಾಪ್ ಸಂಜೆ ಮುಖಾಂತರ ತಿಳಿಸಿ. ಅಮ್ಮ ಅಂದರೆ ಎಲ್ರಿಗೂ ಇಷ್ಟನೇ. ಅಮ್ಮನಿಗೆ ಎಲ್ಲರೂ ಹೇಳೋ ಮಾತು ಯಾವಾಗಲೂ ಒಂದೇ, ಅದೇನೇ

ಹೀಗೆ ಹೇಳ್ತಾ ಎಲ್ಲರನ್ನ ಜೋಗಳನ್ನ ಹಾಡಿ ಚಂದದ ನಿದ್ದೆ ಮಾಡಿಸಿ ಚಂದದ ಕನಸುಗಳನ್ನ ಕಾಣಿಸಿ ಕನಸುಗಳಿಗೆ ರೆಕ್ಕೆ ಕಟ್ಟಿದವಳು ತಾಯಿನೇ. ಅಂತಹ ತಾಯಿಗೆ ನಮಸ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದೀವಿ. ತಾಯಿಗೆ ನಿಮ್ಮ ಮಾತು ಏನು, ಅಮ್ಮ ಅಂತದ ಹಾಗೆ ಏನು ಪದ ನೆನಪಾಗುತ್ತೆ ನಿಮಗೆ, ನಿಮ್ಮ ತಾಯಿಗೆ ಏನು ಹೇಳಬೇಕು ಅಂತ ಯಾವಾಗಲೂ ಅಂದ್ಕೋತೀರಾ, ಹಂಚಿಕೊಳ್ಳಿ ನಮ್ಮೊಟ್ಟಿಗೆ. 9409901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ವಾಟ್ಸ್ಆ್ಯಪ್ ಮುಖಾಂತರ ಮಾತ್ರ ಸಂದೇಶ ಬಂದು ತಲುಪೋಕ್ಕಾಗೋದು, ಹಾಗಾಗಿ ವಾಟ್ಸ್ಆ್ಯಪಿಂದ ಮಾತ್ರ ಸಂದೇಶವನ್ನು ಕಳಿಸ್ಕೊಡಿ. ಜ್ಯೋತಿಯಾಗಿ ಕೇಳ್ತಾ ಇರಿ FM Rainbow.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ನಲ್ಲಿ ಜೊತೆಯಾಗಿದ್ವಿ ನಾವು ನೀವು. ಅಮ್ಮ ಅಂದ್ರೇನು? ಅಮ್ಮ ಮಗುವಿಗೆ ನೀಡುವಂಥ ಪ್ರೀತಿಯ ಮಹತ್ವ ಆದರೂ ಏನು?

ಹೌದಲ್ವಾ, ತಾಯಿ ಕೇಳೋ ಮಾತು ಕೂಡ ಇಷ್ಟೆ. ತನ್ನ ಮಗುವಿಗಾಗಿ ಎಲ್ಲವನ್ನ ಸೆರಗಿನಲ್ಲಿ ಕಟ್ಟಿಕೊಡ್ತಾಳೆ ಅಮ್ಮ. ಆಕೆ ಜಗತ್ತಲ್ಲಿ ಏನಿರುತ್ತೋ ಏನಿರಲ್ವೋ, ಆದರೆ ಮಗುವಿನ ಜಗತ್ತಿನಲ್ಲಿ ಎಲ್ಲ ಸುಖ ಎಲ್ಲ ಸಂತೋಷ ತುಂಬಿರಬೇಕು ಅನ್ನೋದೇ ಅಮ್ಮನ ಬಯಕೆ. ಇಂಥ ಅಮ್ಮಂದಿರ ದಿನವನ್ನು ಆಚರಿಸ್ತಾ ಇದ್ದೀವಿ, ಜೊತೆಯಾಗಿದ್ದೀರಾ ಸಂದೇಶಗಳೊಟ್ಟಿಗೆ. ಸಂದೇಶ ಕಳಿಸಿ ಹೇಳೋದಾದರೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ 9408090103 9480103, ಇದು ನಮ್ಮ ವಾಟ್ಸಪ್ ಸಂಖ್ಯೆ.

0: ಕೇಳಿ ಬೆಳಗ್ಗೆ 6:10 ನಾದಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ.

0: ಜೊತೆಯಾಗಿದ್ವಿ ಕನ್ನಡ ಕಾಮನಬಲು 101.3 ಮೆಗಾ ಹರ್ಟ್ಸ್ನಲ್ಲಿ. ಎಸ್, ನಾವೀಗ ಮಾತಾಡ್ತಾ ಇದ್ದೀವಿ ಅಮ್ಮಂದಿರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ. ಅಮ್ಮ ಅಂದರೆ ಮಕ್ಕಳ ಪಾಲಿಗೇನು
1: ಎಂದರೆ ಏನೋ ಹರ್ಷವು, ನಮ್ಮ ಪಾಲೇ ಅವಳೇ ದೈವವು.
0: ಅಮ್ಮ ಎನ್ನಲು ಎಲ್ಲ ಮರೆತೆವು, ಇದು ಪ್ರತಿಯೊಬ್ಬ ಮಕ್ಕಳ ಮಾತು, ಮನದ ಮಾತು, ಹೌದಲ್ವಾ? ಜೊತೆಯಾಗಿದ್ದೀವಿ ಅಮ್ಮಂದಿರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ. ನಿಮ್ಮ ಸಂದೇಶಗಳು ನಮ್ಮನ್ನ ಬಂದು ತಲುಪ್ತಾ ಇರೋದು ಹೀಗೆ. ನಾಗರಾಜ್ ಕೊಡೇಕಲ್ ಭತ್ತದ ನಾಡು ಗಂಗಾವತಿಯಿಂದ ಹೇಳ್ತಾ ಇದ್ದಾರೆ, ನನ್ನ ಅಮ್ಮ ದೂರವಾಗಿದ್ರು, ಆಕೆ ನನ್ನ ಜೀವನದ ಭದ್ರ ಬುನಾದಿ ಅಂತ ಹೇಳ್ಕೊಳ್ಳೋದಕ್ಕೆ ಅತೀವ ಸಂತೋಷ ಅನಿಸುತ್ತೆ ಅಮ್ಮ, ನಿನ್ನ ಹಾರೈಕೆಯಿಂದಲೇ ನಾನು ನನ್ನ ಕುಟುಂಬದೊಟ್ಟಿಗೆ ಸಂತೋಷವಾಗಿದ್ದೀನಿ ಅನ್ನೋ ಮಾತನ್ನು ಇವರು ಹೇಳಿದ್ದಾರೆ. ತಾಯಿ ಅನ್ನುವಳ ಒಂದು ಮಾತಿದೆಯಲ್ಲ, ಆ ತಾಯಿಯ ಪ್ರೀತಿ ಎಲ್ಲ ಕಾಲದಲ್ಲೂ ಹಾಗೆ ಚಿರವಾಗಿ ಉಳಿದಿರುತ್ತೆ ಕಣ್ರಿ. ತಾಯಿಯನ್ನ ಅಗಲಿದ ತಾಯಿಯನ್ನ ನೆನೆದಾ ಇರುವಂತಾರೆ ಮತ್ತೆ ಹರೀಶ್ ಅವರು ಮಲ್ಲೇಶ್ವರಂನಿಂದ. ಅದಾದ ನಂತರ ಮಾದೇವ ತಾವರೆಕೆರೆ ಕುಣಿಗಲ್ನಿಂದ ಅಮ್ಮನಿಗೆ ಪ್ರೀತಿಯಿಂದ ಅಮ್ಮ ಐ ಲವ್ ಯು ಅಂತ ಹೇಳ್ಬೋದಷ್ಟೇ, ಅದನ್ನ ಬಿಟ್ಟು ಇನ್ನೇನ್ ಹೇಳಲಿಕ್ಕಾಗತ್ತೆ ರೀ ಅನ್ನೋ ಮಾತನ್ನ ಕೇಳ್ತಾ ಇದ್ದಾರೆ. ನಂತರ ಪಾರ್ವತಿ ಮೋಹನ್ ಕುಮಾರ್ ಅವರು KHP ಕಾಲೋನಿಯಿಂದ ಸಂದೇಶವನ್ನು ಕಳುಹಿಸಿ ಕೊಟ್ಟಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ನನ್ನ ತಾಯಿಯ ಋಣವನ್ನು ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಸಣ್ಣವಳಾಗಿದ್ದಂತಹ ಸಮಯದಲ್ಲಂತೂ ರಾತ್ರಿ ವೇಳೆ ಮಲಗುವಂತಹ ಸಮಯದಲ್ಲಿ ತಾಯಿಯನ್ನು ಗಟ್ಟಿಯಾಗಿ ಅಪ್ಕೊಂಡು ಮಲಗ್ತಾ ಇದ್ದೆ, ಎಲ್ಲ ಬೇಜಾರು ಮಾಯ ಆಗ್ತಾ ಇತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ. ಖಂಡಿತವಾಗ್ಲೂ ತಾಯಿಯ ಮಡಿಲು ಸ್ವರ್ಗದ ಹಾಗೆ. ಎನ್ಆರ್ ಪ್ರಸಾದ್ ರಾಜಾಜಿ ನಗರದಿಂದ ಅಮ್ಮ ಅಂತ ಹೇಳ್ತೀವಲ್ಲ, ಅದೇನೆ ಬಹಳ ಪವರ್ಫುಲ್ ಆದಂತಹ ಪದವಾಗಿದೆ.

ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ಮನುಷ್ಯರಿಗೂ ಕೂಡ ಇದೇ ಅತ್ಯದ್ಭುತವಾದ ಪವರ್ಫುಲ್ ಆದ ವರ್ಡ್ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಈ ಪದಕ್ಕೆ ಪರ್ಯಾಯ ಪದವನ್ನ ಹುಡುಕೋದಕ್ಕೆ ಸಾಧ್ಯನೇ ಇಲ್ಲ, ಇದೇ ಎಲ್ಲವನ್ನು ಹೇಳುತ್ತೆ ಅಂತ ಹೇಳ್ತಿದ್ದಾರೆ. ಪದ್ಮಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಅವರು ಶಿವಮೊಗ್ಗ ಮೂಡಲ ವಿಠಲಾಪುರದಿಂದ ಸಂದೇಶ ಕಳಿಸಿದ್ರೆ, ತೀರ್ಥೇಶ್ ಅವರ ಸಂದೇಶ ಬಂದಿದೆ ಚನ್ನಪಟ್ಟಣದಿಂದ. ಇನ್ನಷ್ಟು ಸಂದೇಶಗಳಿದೆ, ಖಂಡಿತವಾಗ್ಲೂ ನಾನು ನಿಮಗೆ ಆ ಸಂದೇಶಗಳನ್ನು ತಿಳಿಸ್ತೀನಿ. ಹಾಡುಗಳ ಜೊತೆಯಾಗಿ ನಮ್ಮ ಪಯಣ ಸಾಗ್ತಾ ಇದೆ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ನಾವು ನೀವು ಜೊತೆಯಾಗಿದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಅಮ್ಮ ಅಂದರೆ ನಿಮಗೇನು ಹಂಚ್ಕೋಬಹುದು ನಮ್ಮೊಟ್ಟಿಗೆ ನೀವು ಸಂದೇಶವನ್ನು ಕಳಿಸ್ಕೊಡೋದ್ರಿಂದ 9480190013 ಇದು ನಮ್ಮ ವಾಟ್ಸಪ್ ಸಂಖ್ಯೆ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಅಮ್ಮಂದಿರ ದಿನದ ವಿಶೇಷವಾದ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀವಿ ನಾವು ನೀವು ನಿಮ್ಮ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಅಮ್ಮ ಕೈ ಹಿಡಿದು ನಡೆಸ್ತಾಳೆ, ಅಮ್ಮ ಕೈ ಹಿಡಿದು ನಡೆಸ್ತಾನೆ ಇರ್ತಾಳೆ, ಹೌದು ತಾನೇ?

ಖಂಡಿತವಾಗ್ಲೂ ಅಮ್ಮನೇ ಜೀವನದ ಧ್ರುವ ತಾರೆ, ಹೌದಲ್ವಾ? ಸಂದೇಶಗಳನ್ನ ನೋಡೋಣ ಬನ್ನಿ. ಅಮ್ಮನ ಬಗ್ಗೆ ಎಷ್ಟು ವಿವರಿಸಿದ್ರು ಪದ ಸಾಲೋದಿಲ್ಲ ಅನ್ನೋ ಮಾತನ್ನ ಹೇಳಿದವರು ಶಂಕರ್ ದೇವದುರ್ಗದಿಂದ. ಓಂಕಾರ್ ಅವರು ರಾಯಭಾಗದಿಂದ ಹೇಳ್ತಾ ಇದ್ದಾರೆ, ಅಮ್ಮನ ಕರುಣೆಗೆ ಮಿತಿಯಿಲ್ಲ, ತೋರುವ ಕಾಳಜಿಗೆ ಕೊನೆನೇ ಇಲ್ಲ, ಅವಳ ಪ್ರೀತಿ ಕರಗದ ಮಕ್ಕಳಿಲ್ಲ, ನಿಷ್ಕಲ್ಮಶ ಹೃದಯಿ ಅಮ್ಮ ಅನ್ನೋ ಮಾತನ್ನ ಇವ್ರು ಹೇಳ್ತಾ ಇದ್ರೆ. ಮಂಜುನಾಥ ಅವರು ಪಿ ಕಾಳ ತಮ್ಮನ ಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ವರಲಕ್ಷ್ಮಿ ಪೀಣ್ಯದಿಂದ ಹೇಳ್ತಿರೋ ಮಾತು, ಅಮ್ಮನ ನೆನಪಾಗೋದಿಲ್ಲ, ಯಾಕಂದ್ರೆ ಅವಳೇ ನನ್ನ ಉಸಿರಲ್ಲಿ ಬರ್ತಿದ್ದಾಳೆ, ಅವಳೇ ನನಗೆ ಈ ದೇಹ ಕೊಟ್ಟವಳು, ಕಣ ಕಣದಲ್ಲೂ ಇರೋಳು. ಭೌತಿಕವಾಗಿ ದೂರವಾದ್ರೂ ಆಂತರ್ಯದಲ್ಲಿ ಸದಾ ತುಂಬಿದ್ದಾಳೆ ನನ್ನಮ್ಮ. ನನ್ನ ಉಸಿರು ನಿಂತಾಗ ಅವಳು ನನ್ನೊಂದಿಗೆ ಬರ್ತಾಳೆ. ಅಮ್ಮ ಯಾವತ್ತೂ ನೀನೇ ನನ್ನ ಪ್ರೀತಿಯ ದೇವತೆ ಅನ್ನೋ ಮಾತನ್ನ ಇವ್ರು ಕಳಿಸಿದ್ದಾರೆ. ಎಲ್ಲ ಮಕ್ಕಳ ಮಾತು ಕೂಡ ಇದೆ. ಶಾಂತಾ ಅವರು ಬ್ಯಾಂಕ್ ಕಾಲೋನಿಯಿಂದ ಹೇಳುತ್ತಾ ಇದ್ದಾರೆ, ನಾನು ನನ್ನ ತಾಯಿ ನನ್ನನ್ನಾಗಲಿ 2 ವರ್ಷ ಆಗಿದೆ, ಇವತ್ತು ಅವರ ಫೋಟೋಗೆ ಮದರ್ಸ್ ಡೇ ವಿಶಸ್ ಹೇಳಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಖಂಡಿತವಾಗ್ಲೂ ಶಾಂತಾ ಅವರೇ, ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ತಾಯಿ ಎಂದೆಂದು ಅಚ್ಚಳಿಯದೆ ಉಳಿದಿರ್ತಾರೆ. ಅದಾದ ನಂತರ ಹಾಲು ಮತ್ತೂರಿನಿಂದ ರವಿಪ್ರಕಾಶ್ ಅವರ ಸಂದೇಶ ಬಂದಿದೆ. ಅಮ್ಮ ಅಂದರೆ ಪ್ರತ್ಯಕ್ಷ ದೇವರು, ಆಕೆ ಜನುಮದಾತೆ. 7 ಜನ್ಮಕ್ಕೂ ತಾಯಿ ಋಣ ತೀರಿಸೋಕಾಗಲ್ಲ. ಪ್ರತಿಯೊಬ್ಬ ಜೀವಿಗೂ ಕೂಡ ತಾಯಿ ಅಂದರೆ ಅಮ್ಮ. ಸಾಮಾನ್ಯವಾಗಿ ಹುಟ್ಟಿದ ಕೂಡಲೇ ಅಮ್ಮನೇ ಅಲ್ವಾ ಫಸ್ಟ್ ನೋಡೋದು? ಹೆಚ್ಚಿಗೆ ಏನು ಹೇಳೋಕ್ಕಾಗತ್ತೆ, ಪದಗಳೇ ಇಲ್ಲ. ತಾಯಿಯೇ ದೇವರು ಅನ್ನೋ ಮಾತನ್ನು ಇವರು ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಹೌದು, ಈ ತಾಯಿಯ ಮನಸ್ಸು ಎಷ್ಟು ವಿಶಾಲ ಗೊತ್ತಾ?

ಯಾರಿಗೆ ಗೊತ್ತು? ಖಂಡಿತವಾಗ್ಲೂ ಗೊತ್ತಿಲ್ಲ. ಇಂತಹ ತಾಯಿಯ ಬಗ್ಗೆ ಮಾತಾಡ್ತಾ ಅದೇ ರೀತಿಯ ಹಾಡುಗಳನ್ನು ಕೇಳ್ತಾ ಈ ಹೊತ್ತಲ್ಲಿ ಸಾಕ್ತಾ ಇದ್ದೀವಿ. ಇದು ಕನ್ನಡ ಕಾಮನ ಬೆಲು 101.3 ಮೆಗಾಹರ್ಟ್ಸ್. ಸಂದೇಶ ಕಳಿಸ್ಕೊಡ್ತೀರಾ ಅಂದರೆ 9480 90 01 01 03, ಇದು ನಮ್ಮ ವಾಟ್ಸಪ್ ಸಂಖ್ಯೆ.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬ ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನೋರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90ರ ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

ಎಂಥ ಸಮಯಕ್ಕಾದರೂ ಕೂಡ ಅಮ್ಮನೇ ಬೇಕು, ನಗೋದಕ್ಕೂ ಅಳೋದಕ್ಕೂ. ಹೌದಲ್ಲ, ಅಮ್ಮನ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಅಮ್ಮಂದಿರ ದಿನದ ವಿಶೇಷವಾದ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಂದೇಶ ಬಂದು ತಲುಪಿದೆ ನಮಗೆ ಸುಧೀಂದ್ರ ಅವರದ್ದು ಮಲ್ಲೇಶ್ವರಂನಿಂದ. ಅಮ್ಮ ಅಂದ್ರೆ ಸಾಕು, ಆ ಕೆಟ್ಟಿಗೆ ಜಗಳನೂ ಆಡ್ತೀವಿ, ಅದೇ ರೀತಿಯಲ್ಲಿ ಅಮ್ಮನನ್ನ ಪೂಜಿಸ್ತೀವಿ, ಅಮ್ಮನೇ ಎಲ್ಲ ಅನ್ನೋ ಮಾತನ್ನ ಇವ್ರು ಹೇಳ್ತಿದ್ರೆ, ಅಮ್ಮ ಅನ್ನೋ ಈಗ ಪ್ರಿಯಾದಂತ ಹಾಡಲ್ಲೇ ಎಲ್ಲ ಸಾರಾಂಶನೂ ಅಡಗಿದೆ ಅಲ್ವಾ ಅಂತ ಮಾತನ್ನ ಹೇಳಿದವರು ದ್ಯಾವಪ್ಪ ಅವರು. ಖಂಡಿತವಾಗ್ಲೂ ಹೌದು. ಅದಾದ ನಂತರ ಸಂದೇಶ ಕಳುಹಿಸಿ ಕೊಟ್ಟಿದ್ದಾರೆ ಮಧುಶ್ರೀ ಅವರು. ಇವರು ಹೇಳ್ತಾ ಇದ್ದಾರೆ ತುರುವೇಕೆರೆಯಿಂದ, ಅಮ್ಮ ಇರುವಾಗ ಅವಳ ಬೆಲೆ ಗೊತ್ತಾಗ್ಲಿಲ್ಲ, ಊಟ ಮಾಡುವಂದಾಗೆಲ್ಲ ರೇಗ್ತಾ ಇದ್ದೆ, ಈಗ ಊಟ ಮಾಡುದು ಅಂತ ಕೇಳೋರೇ ಇಲ್ಲ. ಅಮ್ಮನನ್ನ ಬಿಟ್ಟು ಹೋಗಿ ಇದೇ ತಿಂಗಳು 23ಕ್ಕೆ 1 ವರ್ಷ ಆಯ್ತು. ಅಮ್ಮನಿಗೆ ನಾನು ಕೇಳೋದೊಂದೇ, ಸಾಧ್ಯ ಆದ್ರೆ ನನ್ನನ್ನು ಕ್ಷಮಿಸು ಅಮ್ಮ, ಮಿಸ್ ಯು ಅಂತ. ಎಷ್ಟೋ ಸಾರಿ ತಾಯಿ ಇರುವಂತಹ ಸಮಯದಲ್ಲಿ ಆಕೆಯನ್ನ ನೆನೀತಾನೆ ಇರ್ತೀವಿ, ಆದರೆ ಅದರ ಬೆಲೆ ಖಂಡಿತ ತಿಳಿಯೋದಿಲ್ಲ. ಆದರೆ ಖಂಡಿತವಾಗ್ಲೂ

ನಮ್ಮನ್ನು ಎಲ್ಲ ಸಮಯದಲ್ಲೂ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋ ಮಾತುಗಳನ್ನು ಹೇಳ್ತಾ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ಸಂದೇಶ ಬಂದಿದೆ ಸುನೀಲ್ ಕುಮಾರ್ ಅವರು ಗೌಡನಪಾಳ್ಯ ಬೆಂಗಳೂರಿನಿಂದ. ಇವ್ರು ಹೇಳ್ತಾ ಇದ್ದಾರೆ, ತ್ರಿಮೂರ್ತಿಗಳೇ ತಾಯಿಯ ಗರ್ಭದಲ್ಲಿ ಜನಿಸಿದ್ರು, ತಾಯಿ ಮಮತೆಯ ಪ್ರೀತಿಯನ್ನು ಸವಿಯೋದಕ್ಕಾಗಿ, ತಾಯಿ ಪ್ರೀತಿಯನ್ನು ಬಣ್ಣಿಸೋದಕ್ಕೆ ನಮ್ಮಿಂದ ಆಗುತ್ತಾ? ಇಷ್ಟು ಮಾತ್ರ ಹೇಳೋದಕ್ಕೆ ಸಾಧ್ಯ. ಅವಳು ತನ್ನ ಮಕ್ಕಳಿಗಾಗಿ ಸದಾ ದುಡಿಯುವಂತಹ ಏಕೈಕ ಜೀವ ಅನ್ನೋ ಮಾತನ್ನು ಇವ್ರು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೌದು. ಅದಾದ ನಂತರ ಬಂದದೆ ಸಂದೇಶ ನಮಗೆ ಪ್ರಸಾದ್ ಅವರ ಸಂದೇಶ. ಇವ್ರು ಹೇಳ್ತಾ ಇದ್ದಾರೆ, ತಾಯಿಯೇ ನಮ್ಮ ದೇವರು, ಆಕೆಯ ಆಸರೆಯಲ್ಲೇ ನಾವೆಲ್ಲ ಬದುಕಬೇಕು ಅನ್ನೋ ಮಾತನ್ನ ಬೆಂಗಳೂರಿನಿಂದ ಸಂದೇಶ ಕಳುಹಿಸಿಕೊಟ್ಟು ಇವರು ಹೇಳ್ತಾ ಇದ್ರೆ, ಬಸವರಾಜ್ ಅವರು ಸಂದೇಶವನ್ನ ಕಳುಹಿಸಿಕೊಟ್ಟಿದ್ದು ಹೇಳ್ತಿದ್ದಾರೆ ಹೊಸಹಳ್ಳಿಯಿಂದ. ನನಗೆ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿಸುವಂತಹ ಅನಿವಾರ್ಯ ಸಂದರ್ಭ ಬಂದಂತಹ ಸಮಯದಲ್ಲಿ ಅಕ್ಷರ ಜ್ಞಾನ ಇಲ್ಲದೇ ಇದ್ರೂ ಕೂಡ ಇವರ ತಾಯಿ ಜಯದೇವ ಹೃದ್ರೋಗ ಕೇಂದ್ರಕ್ಕೆ ಬಂದು ನನಗೆ ಪುನರ್ಜನ್ಮವನ್ನು ಕೊಡಿಸ್ಕೊಂಡು ಬಂದ್ಲು. ಜೀವನದ ಪ್ರತಿ ಕ್ಷಣ ಕೂಡ ತಾಯಿನೇ ನಿಜವಾದ ದೇವರು, ಇದೇ ಎಲ್ಲ ಕಾಲಕ್ಕೂ ಸತ್ಯ ಅನ್ನೋ ಮಾತನ್ನ ಇವರು ಹೇಳ್ತಾ ಇದ್ದಾರೆ. ಅಕ್ಷರಶಃ ಸತ್ಯವಾದ ಮಾತಿದು. ಯಾಕಪ್ಪ ಅಂದ್ರೆ,

ಖಂಡಿತವಾಗ್ಲೂ ಹೌದಲ್ವಾ? ಏನೇ ಆದರೂ ಏನೇನೇ ನಡೆದು ಹೋದರೂ ತಾಯಿ ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ ಎಂದಿಗೂ ಮಾಸೋದಿಲ್ಲ. ಅದು ಎಂತಹ ಸಮಯ ಬಂದರೂ ಕೂಡ ಅಂತಹ ಅಮ್ಮನನ್ನು ನೆನೀತಾ ಸಾಕ್ತಾ ಇದ್ದೀವಿ ಇಂದಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

ಅಮ್ಮ ಅನ್ನೋಂತಹ ಕರೆ ಎಲ್ಲರಿಗೂ ಸದಾ ಕಾಲ ಮನದಲ್ಲಿ ರಿಂಗಿಸ್ತಾನೆ ಇರುತ್ತೆ. ಪ್ರತಿಯೊಂದು ಜೀವದ ಈ ಒಂದು ಮಾತಿಗೆ ಅಮ್ಮನ ಉತ್ತರ ಯಾವಾಗಲೂ ಚೆನ್ನಾಗಿರುತ್ತೆ. ಯಾವ ಮಾತದು?

ಹೇಗೆ ನಿಮ್ಮ ತಾಯಿ ಎಲ್ಲೇ ಇದ್ರು, ಹೇಗೆ ಇದ್ರು, ನಿಮ್ಮ ಜೊತೆಯಾಗಿದ್ರು, ಅಥವಾ ಅಕಸ್ಮಾತ್ ಇಹದಿಂದ ದೂರವಾಗಿದ್ರು, ನಿಮ್ಮೊಂದಿಗೆ ಸದಾ ಕಾಲ ಇದ್ದೇ ಇರ್ತಾರೆ. ನಿಮ್ಮ ಪ್ರೀತಿಗೆ ಇದೇ ರೀತಿಯಾಗಿ ಹೇಳ್ತಾನೆ ಇರ್ತಾರೆ ಅನುಕ್ಷಣ. ಈ ಮಾತುಗಳನ್ನ ಹೇಳ್ತಾ ಸಂದೇಶವನ್ನ ಕಳುಹಿಸಿಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಹಾಗೂ ನಿಮ್ಮ ಮನದಲ್ಲಿ ಸದಾ ನೆಲೆಸಿರುವಂತಹ ನಿಮ್ಮ ತಾಯಿಗೂ, ನಿಮ್ಮ ತಾಯಿಯನ್ನ ನೆನೆಯುವಂತಹ ನಿಮ್ಮ ತಾಯಿ ಹೃದಯಕ್ಕೂ ವಿಶ್ವ ಅಮ್ಮಂದಿರ ದಿನದ ಪ್ರೀತಿಯ ಶುಭಾಶಯಗಳು. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದ ಕೊನೆಯ ಗೀತೆ ಇದೀಗ ಪ್ರಸಾರವಾಗ್ತಾ ಇದೆ. ಇದು ಕೊನೆಯ ಗೀತೆ ಆಗಿರಬಹುದು ಕಾರ್ಯಕ್ರಮಕ್ಕೆ, ಆದರೆ ಎಲ್ಲ ಮಕ್ಕಳ ಮನದ ಮಾತು ಎಂದೆಂದಿಗೂ ಕೂಡ ಇದೆ. ಕಣ್ಣಿಗೆ ಕಾಣುವ ದೈವವು ಎಂದರೆ ಅಮ್ಮನು ತಾನೆ. ಹೌದು, ಅಮ್ಮ ಸದಾ ಕಾಲ ಆರೋಗ್ಯವಾಗಿರಲಿ, ಖುಷಿಯಾಗಿರಲಿ, ನಗನಗ್ತಾ ಇರಲಿ, ಇದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ನಾವು ಮಾಡೋಣ. ಅಮ್ಮನ ಜೊತೆ ಸಾಧ್ಯವಾದಷ್ಟು ಸಮಯವನ್ನು ಮೊಬೈಲ್ನ ಪಕ್ಕಕ್ಕಿಟ್ಟು ಕಳೆಯೋಣ. ಅವ್ರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡೋಣ. ಈ ಎಲ್ಲ ಓತನ್ನ ನಾವು ಕೂಡ ಮಕ್ಕಳಾಗಿ ತಗೊಳ್ಳೋಣ. ಈ ಮಾತುಗಳನ್ನು ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನಿದ್ದೆ ನಿಮ್ಮ ಮಮತಾ. ಇದು ಕನ್ನಡ ಕಾಮನ್ ಬಿಲ್ಲು 101.3 ಮೆಗಾಹರ್ಟ್ಸ್. ಯಾವಾಗಲೂ ಕೇಳ್ತಾನೆ ಇರಿ.

0: Environmental responsibility, youth empowerment, and inner well-being. In Uttar Pradesh, Chief Minister Yogi Adityanath today expanded his cabinet with six BJP leaders taking oath as ministers. Additionally, two ministers of state were elevated and assigned independent charge. Governor Anandibhen Patel administered the oath of office in secrecy at the ceremony held at Jan Bhavan in Lucknow. Former BJP State President Bhupendra Chaudhary and BJP leader Manoj Pandey were inducted as cabinet ministers. State Ministers Ajit Pal Singh and Sumendra Tomar were promoted and given independent charge. The founder of Tamilaga Vetri Karagam, TVK actor turned politician C. Joseph Vijay has been sworn in as the Chief Minister of Tamil Nadu today. Governor Rajendra Vishwanath Adlekar administered him the oath of office in secrecy in a swearing-in ceremony held at Nehru Indoor Stadium. Nine ministers also took oath along with Mr. Vijay. Congress leader Rahul Gandhi and several personalities from the Tamil film industry were present on the occasion. Prime Minister Narendra Modi has congratulated C. Joseph Vijay on taking oath as the Chief Minister of Tamil Nadu. In a social media post, Mr. Modi said the central government will keep working with the Tamil Nadu government to improve the lives of people. He expressed his best wishes for Mr. Vijay's tenure ahead. Union Home Minister Amit Shah today reviewed the country's preparedness to deal with possible floods and heat wave conditions. Chairing a high-level meeting in New Delhi, Mr. Shah assessed the readiness of central government agencies, reviewed early warning systems, resources deployment and inter-agency coordination to ensure zero loss of life and minimum loss of property. The minister also reviewed the progress of long-term flood mitigation measures being taken across the country, including protection of critical infrastructure projects, river management initiatives, and scientific advancements in forecasting. Vice Admiral Sanjay Vatsyayan has been appointed as the next Flag Officer Commanding-in-Chief of the Western Naval Command headquartered in Mumbai. He will take charge of one of the Indian Navy's most strategically important commands responsible for safeguarding India's Western Maritime Front and key sea lanes in the Arabian Sea. And in IPL cricket, Lucknow Super Giants have set a target of 204 runs for Chennai Super Kings at M.H. Chidambaram Stadium in Chennai. In reply, Chennai Super Kings were 60 for 1 in 4.4 over when reports last came in. Earlier put into bat, Lucknow posted 203 runs for the loss of 8 wickets in their allotted 20 overs. And with that, we end this news bulletin.
1: Kannada Ratna Bhandara. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಳವಳ್ಳಿ ಸುಂದರಮ್ಮ 4 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ರಂಗಭೂಮಿಯಲ್ಲಿ ಕಂಗೊಳಿಸಿದವರು. 18 ಮೊಳ ಸೀರೆ ಉಟ್ಟು ಅವರು ರಂಗಕ್ಕೆ ಬಂದರೆ ಎಲ್ಲರೂ ಹುಬ್ಬೇರಿಸುತ್ತಿದ್ದರು. ಮಹಿಳೆಯರು ವೇದಿಕೆ ಏರದ ಕಾಲ ಅದು. ಆಗ ಇವರು ಪುರುಷನ ಪಾತ್ರ ವಹಿಸ್ತಾ ಇದ್ರು. ನಾಟಕ ಕಂಪನಿಯನ್ನ ಸ್ಥಾಪಿಸಿದರು. ನಾಟ್ಯ ಶಾರದೆ ಬಿರುದನ್ನ ಮೈಸೂರು ಒಡೆಯರವರಿಂದಲೇ ಪಡೆದರು. ಗುಬ್ಬಿ ಕಂಪನಿಯ ಲಾಭಾಂಶದಲ್ಲಿ 5% ಗುಬ್ಬಿ ವೀರಣ್ಣ ಅವರು ಮಳವಳ್ಳಿ ಸುಂದರಮ್ಮ ಅವರಿಗೆ ಕೊಡ್ತಾ ಇದ್ರು. ಅಂದರೆ ಆ ಕಾಲದಲ್ಲಿ ಅವರ ಪ್ರಾಮುಖ್ಯತೆ ಎಷ್ಟಿತ್ತು ಅಂತ ಊಹಿಸಬಹುದು. ಖ್ಯಾತ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರು ತಮ್ಮ 80ನೆಯ ವಯಸ್ಸಿನಲ್ಲಿ ಹಾಡಿದ್ದು. ಕೇಳೋಣ ಕನ್ನಡ ರತ್ನ ಭಂಡಾರದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳು.
2: ಅದು ಈ ಸುಭದ್ರಾದಲ್ಲಿ ದೇವಸ್ಥಾನ ಸೀನು ಅಂತ ಒಂದು ಬರುತ್ತೆ, ಅರ್ಜುನ ಸುಭದ್ರೆ ಇದು ಮಾಡೋದು. ಆವಾಗ ಕೆಲವು ಇದು ಬಂತು. ಈ ಹಿಂದಿನ ಮಹಾರಾಜರು ಕೂಡ ಅದನ್ನು ಬಹಳ ಮೆಚ್ಚುಗೆ ಮಾಡಿ ಸರಿ ಅವರೇನೆ ನಿಂತುಕೊಂಡು ತಾಳ ಹಾಕಿ ಒನ್ಸ್ ಮೋರ್ ಅಂತ ಹೇಳಿ ಅವರೇ ಹೇಳಿದ್ದಾರೆ ಸರ್. ಅದು ಡೈಲಾಗ್ ಅದು ಅದು ಒಂದು ಸೀನ್ಸ್ ಪದ್ಯ ಅಂತ ಇತ್ತು. ಅದರಲ್ಲಿ ಒಂದು 7-8 ನುಡಿಗಳಿದೆ. ಅದನ್ನು ಹಾಡ್ತಾ ಇದ್ರೆ ಇನ್ನೂ ಆ ಕಾಲದಲ್ಲಿ ಅದನ್ನು ಬಹಳ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ತಿಳಿದಂಥ ಅವ್ರು ಹೇಳೋರು ಸರ್ ಅಷ್ಟೇ.

0: ಮಳೆಗಾಲದಲ್ಲೇ ನಾವು ಕ್ಯಾಂಪ್ಗಳು ಮಾಡ್ತಾ ಇದ್ವು. ಆವಾಗ ಮಳೆ ಬಂದ್ಬಿಟ್ರೆ ಏನಿಲ್ಲ, ಊಟ ತಿಂಡಿಗಳಿಗೇನೆ ತೊಂದರೆ ಆಗಿರೋದು. ಆವಾಗ ಕಂಪನಿ ಮುಚ್ಚಬೇಕಾಗಿ ಬರ್ತಾ ಇತ್ತಲ್ಲ ಸರ್, ಜನಗಳಿಗೆಲ್ಲ ನಾವು ಹೇಗೆ ಸಂಬಳ ಸಾರ್ಕೆಗಳಿಗೂ ಕೊಟ್ಟು ಅವ್ರ ಊಟಕ್ಕೆ ತಿಂಡಿಗೆಲ್ಲ ನಾವು ಹೇಗೆ ಕೊಡಬೇಕಾಗಿತ್ತು. ಆವಾಗ ಅದು ಖಂಡಿತವಾಗೂ ಮುಚ್ಚಲೇಬೇಕಾಗಿ ಬಂದ್ಬಿಡ್ತು. ಆದ್ರಿಂದ ಅದು ಮುಚ್ಚೆ ನಾವು ಬಹಳ ತೊಂದರೆಗಳಿಗೆ ನಾವು ಗುರಿಯಾಗಬೇಕಾಗಿ ಬಂದ್ಬಿಡ್ತು. ಈಗಿನಷ್ಟು ಮುತುವರ್ಜಿ ಯಾವಾಗ ಇರಲಿಲ್ವಲ್ಲ ಸರ್, ಅಂದರೆ ಅದೆಲ್ಲ ಕಾರ್ಯತಃ ಬಂದರೆ ಮುತುವರ್ಜಿ ಇದೆ ಅಂತ ನಾನು ಹೇಳ್ತೀನಿ. ಕಾರ್ಯತಃ ಬರಬೇಕು ನೋಡಿ, ಅದು ಇವಾಗ ಬಹಳ ತೊಂದರೆ ಎಲ್ಲ ಇದೆ ಅಂತ ಹೇಳ್ತೀನಿ, ಬಹಳ ಹೀನ ಸ್ಥಿತಿಯಲ್ಲಿದೆ ಅಂತ ಹೇಳ್ತೀನಿ ಸರ್. ಸರ್ಕಾರ ಬಹಳವಾಗಿ ಸಹಾಯ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂತ ಅಂದರೆ, ಒಳ್ಳೆ ನುರಿತಂಥ ಕಲಾವಿದರನ್ನು ಸೇರಿಸಬೇಕು, ಒಳ್ಳೊಳ್ಳೆ ನಾಟಕಗಳು ಪ್ರಾರಂಭ ಮಾಡಬೇಕು, ಒಳ್ಳೊಳ್ಳೆ ಥಿಯೇಟ್ರ್ಗಳು ಇವರು ಮಾಡುತ್ತೆ ಅಂದ್ಬಿಟ್ಟು ಅಂತ ಅಂದರೆ, ಆವಾಗ ಹೋಗಿ ನುರಿತಂಥ ಕಲಾವಿದರಿಂದ ಅದು ಕೆಲವು ನಾಟಕಗಳೆಲ್ಲ ತಗೊಂಡ್ಬಿಟ್ಟು ಅವರಿಗೆಲ್ಲ ಸರಿಯಾದಂಥದ್ದು ಒಂದು ಪ್ರ್ಯಾಕ್ಟೀಸೋ ಒಂದಿದೋ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಅಂದು ಹೇಳಿಬಿಟ್ಟು ಅವ್ರುಗಳು ಹೇಳಿದ್ದನ್ನು ಕೇಳಿ ನಡೆಸ್ಕೊಂಡು ಬಂದರೆ ಯಾತಕ್ಕಾಗೋದಿಲ್ಲ ಸರ್, ಅದು ಈ ಕಾಲಕ್ಕಾಗೋದಿಲ್ಲ ಸರ್. ಅವೆಲ್ಲ ಎಲ್ಲೆಲ್ಲಿ ಥಿಯೇಟ್ರ್ ಉಂಟೋ ಅಲ್ಲೆಲ್ಲಿ ಹೋಗಿ ಆಡಬೇಕು. ಇವಾಗ ಆಡ್ಬಿಟ್ಟು ಆ ಧನ ಸಹಾಯ ಮಾಡಿಕೊಂಡು ಗೌರ್ಮೆಂಟ್ನವ್ರು ಏನು ಕೊಡ್ತಾರೆ ಅದನ್ನು ಸೇರಿಸ್ಬಿಟ್ಟು ಎಲ್ಲ ದುಡ್ಡು ತಗೊಂಡು ಒಂದೊಂದು ಒಂದು ಕಲಾರಂಗಗಳು ಮಾಡಿದ್ರೆ ಯಾತಕ್ಕಾಗೋದಿಲ್ಲ ಸರ್, ಎಲ್ಲ ಆಗುತ್ತೆ. ಸುಮ್ಮನೆ ನಾವು ಆಗಬೇಕು ಆಗಬೇಕು ಅಂದರೆ ಸುಮ್ಮನೆ ಕೂತ್ಕೊಂಡ್ರೆ ಸರಿಯಾದಂಥವರು ಯಾರೂ ಇಲ್ಲ. ನಾವು ಮುಂದೆ ಏನಾದರೂ ಹಾಗೆ ದೈವ ಸಹಾಯದಿಂದ ಕಂಪನಿ ಮುಂದುವರಿಸಿದರೆ, ನಾವು ತಯಾರು ಮಾಡಿದ್ರೆ ಆ ಸ್ಥಾನಕ್ಕೆ ಬಂದು ನಿಲ್ಲಬಹುದು ಅವರು ಅಷ್ಟೆ. ನಾನು ಒಬ್ಬಳು ಒಂದು ವ್ಯಕ್ತಿ ಅಂತ ಅಂದೇಳಿ ತುಂಬ ತೃಪ್ತಿ ನನಗುಂಟು. ನನಗೆ ಇವತ್ತು ಅನಿಸುತ್ತೆ, ಇವತ್ತು ಆ ಕಂಪನಿ ಚಾಮುಂಡೇಶ್ವರಿ ಕಂಪನಿ ಇನ್ನೂ ಮುಂದುವರಿಸಬೇಕು ಅಂತ ಅನ್ನೋ ಒಂದು ಅಭಿಲಾಷೆ ಇನ್ನೂ ಇದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಲಲಿತ್ ಮೋಹನಃ ತಿವಾರಿ. ಆದೌ ಮುಖ್ಯಾ ವಾರ್ತಾಃ. ಅದ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೆಲಂಗಾಣ ರಾಜ್ಯೆ ಪ್ರಾಯಃ ಚತುರ್ನವತಿ ಶತಕೋಟಿ ರೂಪ್ಯಕಾಣಾಂ ಆಧಾರಭೂತ ಸಂರಚನಾ ಔದ್ಯೋಗಿಕ ಪರಿಯೋಜನಾನಾಂ ಚ ಉದ್ಘಾಟನಂ ಶಿಲಾನ್ಯಾಸಂ ಚ ಕೃತವಾನ್. ಉತ್ತರ ಪ್ರದೇಶ ರಾಜ್ಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅದ್ಯ ಸ್ವಮಂತ್ರಿಮಂಡಲಸ್ಯ ವಿಸ್ತಾರಂ ಕೃತವಾನ್. ಭಾಜಪಾದಲಸ್ಯ ಷಟ್ ನೇತಾರಃ ಮಂತ್ರಿರೂಪೇಣ ಶಪಥಂ ಗೃಹೀತವಂತಃ. ತಮಿಳುನಾಡು ರಾಜ್ಯ ಟಿವಿಕೆ ದಳಸ್ಯ ಸಂಸ್ಥಾಪಕಃ ಶ್ರೀ ಸಿ ಜೋಸೆಫ್ ವಿಜಯ ಅದ್ಯ ಪ್ರಾತಃಕಾಲೆ ಮುಖ್ಯಮಂತ್ರಿ ಪದಸ್ಯ ಶಪಥಂ ಗೃಹೀತವಾನ್. ತೇನ ಸಹೈವ ನವಮಂತ್ರಿಣಃ ಅಪಿ ಶಪಥಂ ಗೃಹೀತವಂತಃ. ಭಾರತೀಯ ಜನತಾ ಪಾರ್ಟಿ ಇತಿ ದಳಸ್ಯ ವರಿಷ್ಠ ನೇತಾ ಡಾಕ್ಟರ್ ಹಿಮಂತ ವಿಶ್ವ ಶರ್ಮಾ ವಿಧಾಯಕ ದಳಸ್ಯ ನೇತಾರೂಪೇಣ ನಿರ್ವಾಚಿತಃ. ಅಪಿ ಚ ಶಂಘಾಯಿ ನಗರೆ ಆಯೋಜಿತೆ ಧನುಷ್ಕ್ರೀಡಾಯಾಃ ವಿಶ್ವಚಷಕ ಸ್ಪರ್ಧಾಯಾಂ ಭಾರತೀಯ ಮಹಿಳಾ ರಿಕರ್ವ್ ದಳೇನ ಚೀನದೇಶಂ ಪರಾಜಿತ್ಯ ಸ್ವರ್ಣಪದಕಂ ಪ್ರಾಪ್ತಂ. ಅಥ ವಾರ್ತಾಃ ವಿಸ್ತರೇಣ. ಅದ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೆಲಂಗಾಣ ರಾಜ್ಯೆ ಪ್ರಾಯಃ ಚತುರ್ನವತಿ ಶತಕೋಟಿ ರೂಪ್ಯಕಾಣಾಂ ಆಧಾರಭೂತ ಸಂರಚನಾ ಔದ್ಯೋಗಿಕ ಪರಿಯೋಜನಾನಾಂ ಚ ಉದ್ಘಾಟನಂ ಶಿಲಾನ್ಯಾಸಂ ಚ ಕೃತವಾನ್. ಏತಾಸಾಂ ಪರಿಯೋಜನಾನಾಂ ಉದ್ದೇಶ್ಯಃ ಸಂಪರ್ಕ ಸುದೃಢೀಕರಣಂ ಕಾರ್ಯಕ್ಷಮತಾಯಾಃ ಉನ್ನಯನಂ ಸುರಕ್ಷಾವರ್ಧನಂ ತಥಾ ಜನಾನಾಂ ಕೃತೆ ಉತ್ತಮ ಯಾತ್ರಾನುಭವಸ್ಯ ಪ್ರದಾನೇನ ಸಹ ಸಂಬದ್ಧ ಅಸ್ತಿ. ಹೈದರಾಬಾದ್ ಅಂತಾರಾಷ್ಟ್ರೀಯ ಸಮ್ಮೇಳನ ಕೇಂದ್ರೆ ಆಯೋಜಿತೆ ಅಸ್ಮಿನ್ ಕಾರ್ಯಕ್ರಮೆ ತೆಲಂಗಾಣ ರಾಜ್ಯಸ್ಯ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ, ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ, ಕೇಂದ್ರೀಯ ಮಂತ್ರಿ ಜಿ ಕಿಶನ್ ರೆಡ್ಡಿ ತಥಾ ಅನ್ಯೆ ವರಿಷ್ಠ ನೇತಾರಃ ಉಪಸ್ಥಿತಃ ಆಸನ್. ಸಭಾಂ ಸಂಬೋಧಯನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಕ್ತವಾನ್ ಯತ್ ಕೇಂದ್ರ ಸರ್ವಕಾರೇಣ ಗೃಹೀತಾನಾಂ ಉಪಾಯಾನಾಂ ಕಾರಣಾತ್ ಭಾರತದೇಶ ಪಶ್ಚಿಮೇಷ್ಯಾ ಸಂಘರ್ಷಜನಿತಂ ಊರ್ಜಾ ಸಂಕಟಂ ಪ್ರಭಾವಿ ರೀತ್ಯಾ ನಿಯಂತ್ರಯತಿ. ಸಹ ಅವದತ್ ಯತ್ ಆಯಾತಿತ ಪೆಟ್ರೋಲಿಯಂ ಉತ್ಪಾದಾನಾಂ ಉಪಯೋಗಃ ಕೇವಲಂ ಅವಶ್ಯಕತಾನುಸಾರಮೇವ ಕರಣೀಯಃ, ಯೇನ ವಿದೇಶಿ ಮುದ್ರಾಯಾ ಸಂರಕ್ಷಣಂ ಭವಿಷ್ಯತಿ. ತಥಾ ವರ್ತಮಾನ ಸಂಘರ್ಷಸ್ಯ ಪ್ರತಿಕೂಲ ಭಾವನಾನ್ ಪ್ರಭಾವಾನಾಂ ನ್ಯೂನೀಕರಣೇ ಸಹಾಯತಾ ಭವಿಷ್ಯತಿ. ನರೇಂದ್ರ ಮೋದಿ ಉಕ್ತವಾನ್ ಯತ್ ಪಶ್ಚಿಮಬಂಗ ಅಸಮ ಪುದ್ದುಚೇರಿ ಚೇತ್ಯತೇಷು ತ್ರಿಷು ರಾಜ್ಯು ಭಾರತೀಯ ಜನತಾ ಪಾರ್ಟಿ ಇತಿ ದಳಸ್ಯ

ಉದ್ಯೋಗಾಃ ಚೇತ್ಯಾದಯಃ ಸುದೃಢಃ ಸಂಬಂಧಃ ವಿದ್ಯಂತೆ. ಸಹ ಉಕ್ತವಾನ್ ಯತ್ ಉಭಯೋರ್ ದೇಶಯೋ ಮಧ್ಯೆ ಭವಿಷ್ಯೆ ಅಪರಿಮಿತಾಃ ಆರ್ಥಿಕ ಸಂಭಾವನಾಃ ಅವಸರಾಶ್ಚ ಸಂತಿ ಯತಃ ತೌ ನಿರಂತರಂ ಪರಸ್ಪರಂ ಘನಿಷ್ಠ ಸಂಬಂಧಾನ್ ಸುದೃಢಂ ಕುರುತಃ. ರೂಸು ದೇಶಸ್ಯ ರಾಷ್ಟ್ರಪತಿನಾ ವ್ಲಾದಿಮಿರ್ ಪುತಿನೇನ ಉಕ್ತಂ ಯತ್ ಯುಕ್ರೇನ್ ದೇಶೇನ ಸಹ ಪ್ರಚಲ್ಯಮಾನಃ ಯುದ್ಧ ವಿವಾದಃ ಅಧುನಾ ಸಮಾಪ್ತಿಂ ಪ್ರತಿ ಗಚ್ಚತಿ ತೇನ ಪಶ್ಚಿಮೇಷ್ಯಾ ದೇಶೇಷು ವರ್ತಮಾನಸ್ಯ ಸಂಘರ್ಷಸ್ಯ ಅಪಿ ಶೀಘ್ರ ಸಮಾಧಾನಸ್ಯ ಆಶಾ ಪ್ರಕಟಿತಾ. ತೇನ ಉಕ್ತಂ ಯತ್ ಯದಿ ವಿವಾದಃ ಅಧಿಕಂ ವರ್ತತೆ ತರ್ಹಿ ಮಹದಹಾನಿ ಭವಿಷ್ಯತಿ. ಯುರೋಪಿಯ ನೇತೃಭಿಃ ಸಹ ವಾರ್ತಾಲಾಪ ವಿಷಯೆ ಪೃಷ್ಟೆ ಸತಿ ರಾಷ್ಟ್ರಪತಿ ಪುತಿನಃ ಅವದತ್ ಯತ್ ತಾದೃಶ್ಯಃ ಚರ್ಚಾಯಾಃ ಕೃತೆ ಜರ್ಮನಿ ದೇಶಸ್ಯ ಪೂರ್ವ ಚಾನ್ಸಲರ್ ಗೇರ್ಹಾರ್ಡ್ ಶ್ರೋಡರ್ ತಸ್ಯ ಪ್ರಿಯ ನೇತಾ ಅಸ್ತಿ. ಪುತಿನಃ ಏತದಪಿ ಉಕ್ತವಾನ್ ಯತ್ ಸ್ಥಾಯಿ ಶಾಂತಿ ಪ್ರಸ್ತಾವಸ್ಯ ಅಂತಿಮ ರೂಪಸ್ಯ ನಿರ್ಣಯಾನಂತರಮೇವ ಸಹ ಯುಕ್ರೇನ್ ದೇಶಸ್ಯ ರಾಷ್ಟ್ರಪತಿನಾ ವ್ಲಾದಿಮಿರ್ ಜೆಲೆನ್ಸ್ಕಿ ಇತ್ಯನೇನ ಸಹ ಮಿಲಿಷ್ಯತಿ. ಶಂಘಾಯ್ ನಗರೇ ಆಯೋಜಿತೆ ಧನುಷ್ ಕ್ರೀಡಾಯಾಃ ವಿಶ್ವಚಷಕ ಸ್ಪರ್ಧಾಯಾಂ ಭಾರತೀಯ ಮಹಿಳಾ ರಿಕರ್ವ್ ದಳೇನ ಚೀನದೇಶಂ ಪರಾಜಿತ್ಯ ಸ್ವರ್ಣ ಪದಕಂ ಪ್ರಾಪ್ತಂ. ಐಪಿಎಲ್ ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಅದ್ಯ ಲಕ್ನೌ ಸೂಪರ್ ಜಾಯಿಂಟ್ಸ್ ದಲಂ ಚೆನ್ನೈ ಸೂಪರ್ ಕಿಂಗ್ಸ್ ದಲಂ ಸಮ್ಮುಖೀಕರೋತಿ. ಪ್ರಪ್ರಥಮಂ ಕ್ರೀಡಯತ ಲಕ್ನೌ ಸೂಪರ್ ಜಾಯಿಂಟ್ಸ್ ದಲಂ ಅಷ್ಟಕ್ರೀಡಕಾನಾಂ ಹಾನಿ ಪುರಸ್ಸರಂ ತ್ರಯಾಧಿಕ ದ್ವಿಶತ ಧಾವನಾಂಕಾಃ ವಿನಿರ್ಮಿತಾಃ. ಸಂಪ್ರತಿ ಉಭಯೋ ದಲಯೋ ಮಧ್ಯೆ ಸ್ಪರ್ಧಾ ಪ್ರಚಲತಿ. ಮುಖ್ಯವಾರ್ತಾ ಪುನರೇಕವಾರಂ. ಅದ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೆಲಂಗಾಣಾರಾಜ್ಯೆ ಪ್ರಾಯ ಚತುರ್ನವತಿ ಶತಕೋಟಿ ರೂಪ್ಯಕಾಣಾಂ ಆಧಾರಭೂತ ಸಂರಚನಾ ಔದ್ಯೋಗಿಕ ಪರಿಯೋಜನಾಂ ಚ ಉದ್ಘಾಟನಂ ಶಿಲಾನ್ಯಾಸಂ ಚ ಕೃತವಾನ್. ಉತ್ತರ ಪ್ರದೇಶ ರಾಜ್ಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅದ್ಯ ಸ್ವಮಂತ್ರಿಮಂಡಲಸ್ಯ ವಿಸ್ತಾರಂ ಕೃತವಾನ್ ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಕನ್ನಡ ಕಾಮರಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. 6:30 ಅಂದ ತಕ್ಷಣ ನಿಮ್ಗೆಲ್ಲರಿಗೂ ಗೊತ್ತು, ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ಮನಸ್ಸಿನ ಮಾತು, ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಈ ಒಂದು 10 ನಿಮಿಷದ ಕಾಲಾವಧಿಯಲ್ಲಿ ನಾವು ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಂದಿನ ವಿಷಯ ಏನು ಅಂತ ಗೊತ್ತಾ? ಇದೊಂದು ಚಿಕ್ಕ ಪದ, ಆದರೆ ಬದುಕನ್ನೇ ಹಿಡಿದಿಡುವಂತಹ ಶಕ್ತಿ ಈ ಒಂದು ಪದಕ್ಕೆ ಇದೆ. ಯಾವ ಪದದ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೊತ್ತಾ? ಅದೇ ನಂಬಿಕೆ. ಮೊಬೈಲ್ಗೆ ನೆಟ್ ಇಲ್ದಿದ್ರೂ ಬದುಕಬಹುದು, ಆದರೆ ಜೀವನಕ್ಕೆ ನಂಬಿಕೆ ಇಲ್ಲದೆ ಹೋದರೆ ಮುಂದೆ ಸಾಗೋದೇ ಕಷ್ಟ ಆಗೋಗುತ್ತೆ. ನಂಬಿಕೆ ಅಂದರೆ ಏನು? ಅದೇನಂತಂದರೆ ನಾವು ಅಂದ್ಕೊಳ್ಳೋದು ಹೇಗೆ ಗೊತ್ತಾ? ಕತ್ತಲೆ ಕೋಣೆಯಲ್ಲಿ ದೂರದಲ್ಲಿ ಕಾಣುವ ಒಂದು ಸಣ್ಣ ಬೆಳಕಿದ್ರೂ ಅದೊಂದು ನಂಬಿಕೆ. ಏನಂತೀರ ಸ್ನೇಹಿತರೆ? ಮಳೆನೇ ಬಾರದೇ ಇರುವಂತಹ ಒಣಗಿದ ಭೂಮಿಯಲ್ಲೋ ನಾಳೆ ಮೋಡ ಕಟ್ಟಬಹುದು, ಮಳೆ ಆಗಬಹುದು, ಮಳೆ ಬರಬಹುದು ಅಂತ ಕಾಯುವ ರೈತನ ಮನಸ್ಸು, ಅದೇ ನಂಬಿಕೆ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೂ ಮುಂದಿನ ಸಲ ನಾನು ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸ್ನ ತಗೊಳ್ತೀನಿ ಅನ್ನೋ ವಿದ್ಯಾರ್ಥಿಯ ಧೈರ್ಯ, ಅದೂ ಒಂದು ನಂಬಿಕೆ. ಏನಂತೀರಾ?

ಪರಿಸ್ಥಿತಿಗಳು ಕೂಡ ಕೈ ಕೊಟ್ಬಿಡುತ್ತೆ, ಕನಸುಗಳು ಅರ್ಧದಲ್ಲೇ ನಿಂತು ಹೋಗುತ್ತೆ, ನಮ್ಮ ಕೆಲಸವು ನಮ್ಮ ದಿನದಿಂದ ದಿನ ನಾವು ಪಡುವಂತಹ ಕಷ್ಟ ಕೂಡ ವ್ಯರ್ಥ ಅಂತ ಅನ್ಸಕ್ಕೆ ಶುರುವಾಗತ್ತೆ. ಆದರೆ ನಮ್ಮ ಮೇಲೆ ನಮಗೆ ಇರುವ ನಂಬಿಕೆ ಮಾತ್ರ ನಮ್ಮನ್ನು ಮತ್ತೆ ಬಡದಿರಿಸುತ್ತೆ. ಸಮಯ ಬೇಕು, ಸಹನೆ ಬೇಕು, ಅದರ ಮಧ್ಯೆ ಉಳಿಯೋದು ಉಳಿಸೋದು ಒಂದೇ, ಅದು ನಂಬಿಕೆ. ಇವತ್ತು ನೀವು ಎಷ್ಟು ಸೋತಿದ್ರು, ಎಷ್ಟು ಬೇಸರದಲ್ಲಿದ್ದರೂ ಒಂದು ಮಾತು ನಾವು ನೆನ್ಪಿಟ್ಕೋಣ, ಇಂದೂ ಕಳೆಯುತ್ತದೆ, ಈ ಸಮಯವೂ ಕಳೆದು ಹೋಗುತ್ತದೆ. ಯಾಕೆಂದರೆ ಪ್ರತಿ ಕತ್ತಲೆಯ ನಂತರ ಬೆಳಕು ಬಂದೇ ಬರಬೇಕು, ಬಂದೇ ಬರುತ್ತೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಈ ದಿನದಲ್ಲಿ ನಿಮ್ಮ ಮೇಲಿನ ನಂಬಿಕೆಯನ್ನು, ನಮ್ಮ ಮೇಲಿನ ನಂಬಿಕೆಯನ್ನು ಯಾರ ಮಾತಿಗೂ ಯಾವ ಸಂದರ್ಭದಲ್ಲೂ ನಾವು ಕಳ್ಕೊಳ್ಳೇಬಾರದು. ಯಾಕಂದರೆ ಜೀವನದ ದೊಡ್ಡ ಮ್ಯಾಜಿಕ್ ಏನಂದರೆ ಅದು ನಂಬಿಕೆನೇ. ಇವತ್ತಿನ ಈ ಒಂದು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ನಂಬಿಕೆ ಬಗ್ಗೆ. ಮತ್ತೆ ಭೇಟಿಯಾಗೋಣ ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು, FM ರೈನ್ಬೋ 101.3 MHz.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ರಾಜ್ಯದ ಪ್ರತಿಯೊಂದು ಕುಟುಂಬದ ಕನಸು ನನಸಾಗಿಸಲು, ರಾಜ್ಯವನ್ನು ಅಭಿವೃದ್ಧಿಯ ಮುಂಚೂಣಿಗೆ ತರಲು ಕೇಂದ್ರ ಸರ್ಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಎಂದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ಕಾನೂನು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ನಾಳೆ ಚಿತ್ರದುರ್ಗ ಜಿಲ್ಲೆಯ ಸರ್ಕಾರಿ ಕಚೇರಿಗಳು ಹಾಗೂ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಸಾರ್ವಜನಿಕ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದಿಂದ ಅನುದಾನ ಪಡೆಯುವ ಎಲ್ಲಾ ವಿದ್ಯಾಸಂಸ್ಥೆಗಳು ಮತ್ತು ಸರ್ಕಾರಿ ಸ್ವಾಮ್ಯದ ಅಂಗಸಂಸ್ಥೆಗಳಿಗೂ ರಜೆ ಘೋಷಿಸಲಾಗಿದ್ದು, ಇಂದಿನಿಂದ 3 ದಿನ ರಾಜ್ಯಾದ್ಯಂತ ಶೋಕಾಚರಣೆಗೆ ಆದೇಶಿಸಲಾಗಿದೆ. ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ

0: ಕಾರ್ಯಕ್ರಮಗಳು ಇರುವುದಿಲ್ಲ. ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧ ಮಟ್ಟದಲ್ಲಿ ಹಾರಿಸಲಾಗುವುದು. ಮೃತರ ಗೌರವಾರ್ಥ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲು ಸರ್ಕಾರ ಘೋಷಿಸಿದೆ. ಕಾಸರಗೋಡು ಕ್ಷೇತ್ರದಿಂದ ಮುಸ್ಲಿಂ ಲೀಗ್ ಪಕ್ಷದ ಅಭ್ಯರ್ಥಿಯಾಗಿ ಕೇರಳಂ ವಿಧಾನಸಭೆಗೆ ಆಯ್ಕೆಯಾಗಿರುವ ಮಾಹಿನ್ ಕಲ್ಲತ್ರ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ನಿವಾಸದಲ್ಲಿ ಭೇಟಿಯಾಗಿ ಅಭಿನಂದಿಸಿದರು. ಚುನಾವಣೆ ವೇಳೆ ಸಿದ್ದರಾಮಯ್ಯ ಅವರು ಮಾಹಿನ್ ಪರ ಪ್ರಚಾರ ನಡೆಸಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಧನ್ಯವಾದ ತಿಳಿಸಿದರು. ಈ ವೇಳೆ ಕೆಕೆಆರ್ಡಿಬಿ ಅಧ್ಯಕ್ಷ ಶಾಸಕ ಅಜಯ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಅನುಷಾ ಶ್ರೀನಿವಾಸ್ ಅವರ ಸಾಧನೆ ಹುಟ್ಟೂರಿಗೆ, ಪೋಷಕರಿಗೆ ಹಾಗೂ ನಮ್ಮ ತಾಲೂಕಿನವರಿಗೆ ಹೆಮ್ಮೆಯ ವಿಷಯವಾಗಿದೆ. ಅವರ ಪರಿಶ್ರಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತೀಯ ಅರಣ್ಯ ಸೇವೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ರಾಜ್ಯ ಹಾಗೂ ದೇಶಕ್ಕೆ ಕೀರ್ತಿ ತರುವಂತಾಗಲಿ ಎಂದು ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ನಡುವಿನ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ. ಬೆಂಗಳೂರು ಬೀದರ್ ನಡುವಿನ 16559 ರೈಲು ಮೇ 15 ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಸಾರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ರಾತ್ರಿ 9:15 ಹೊರಡಲಿದ್ದು ಮಾರನೇ ದಿನ ಮಧ್ಯಾಹ್ನ 12:15 ಬೀದರ್ ತಲುಪಲಿದೆ. ಬೆಂಗಳೂರು ಬೀದರ್ ನಡುವಿನ 16560 ಸಂಖ್ಯೆಯ ರೈಲು ಇದೇ 16 ಪ್ರತಿ ಶನಿವಾರ ಮತ್ತು ಸೋಮವಾರ ಸಾರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ನಿರ್ಗಮಿಸಲಿದೆ. ಬೆಂಗಳೂರು ಕಲಬುರಗಿ ನಡುವಿನ 16563 ಸಂಖ್ಯೆಯ ರೈಲು ಇದೇ 16 ಪ್ರತಿ ಶನಿವಾರ ಬೆಂಗಳೂರು ಕಂಟೋನ್ಮೆಂಟ್ನಿಂದ ಹೊರಡಲಿದೆ. 16564 ಸಂಖ್ಯೆಯ ರೈಲು ಇದೇ 17 ಕಲಬುರಗಿಯಿಂದ ಹೊರಡಲಿದೆ. ಈ ವಿಶೇಷ ರೈಲುಗಳು ಯಲಹಂಕ, ಹಿಂದೂಪುರ, ಧರ್ಮಾವರಂ, ಅನಂತಪುರ, ಗುಂಟಕಲ್ಲು, ರಾಯಚೂರು ಮತ್ತಿತರ ನಿಲ್ದಾಣಗಳಲ್ಲಿ ನಿಲುಗಡೆಯಾಗಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಯಿತು. ಶಿವಮೊಗ್ಗ ಜಿಲ್ಲಾಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಎಸ್ಎನ್ ಚನ್ನಬಸಪ್ಪ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಭಕ್ತಿ ಮತ್ತು ತಾಳ್ಮೆಯ ಪ್ರತೀಕವಾಗಿದ್ದು ಅವರ ಪರಹಿತ ಚಿಂತನೆ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಎಂದರು. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಮೀಪದ ಯರ್ತಿಗಾನಹಳ್ಳಿ ಗ್ರಾಮದಲ್ಲಿ ಹಲವು ದಿನಗಳಿಂದ ಸೂರಿಲ್ಲದೆ ಸರ್ಕಾರಿ ಶಾಲೆ ಹಾಗೂ ತಂಗುದಾಣಗಳಲ್ಲಿ ವಾಸಿಸುತ್ತಿದ್ದ ನಿರಾಶ್ರಿತ ಮಹಿಳೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಕ್ಕಪಡೆ ತಂಡ ಮಾನವೀಯ ನೆರವು ನೀಡಿದ್ದು ಶಾಶ್ವತ ಆಶ್ರಯ ಒದಗಿಸಿದೆ. ಈ ಕುರಿತು ಸಾರ್ವಜನಿಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ತಕ್ಷಣವೇ ಅಕ್ಕಪಡೆ ವಿಶೇಷ ತಂಡ ರಚಿಸಿ ಗ್ರಾಮಕ್ಕೆ ಭೇಟಿ ನೀಡಿ ಮಹಿಳೆಯನ್ನು ರಕ್ಷಿಸಿ ಪವಿತ್ರ ಟ್ರಸ್ಟ್ನಲ್ಲಿ ಸುರಕ್ಷಿತ ಆಶ್ರಯ ಹಾಗೂ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಜಗದೀಶ ಎನ್ಎಂ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಚಿರತೆ ದಾಳಿಗೆ ಬಾಲಕ

ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ. ಮೃತ ಬಾಲಕನನ್ನು ಬೆಂಗಳೂರು ಮೂಲದ ಲಗ್ಗೆರೆ ನಿವಾಸಿ ಎಂದು ಗುರುತಿಸಲಾಗಿದೆ. ಇಂದು ಬೆಳಗ್ಗೆ 10 ಕ್ಕೂ ಹೆಚ್ಚು ಮಂದಿ ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುತ್ತಿದ್ದ ವೇಳೆ ಇಂಡಿಗನತ್ತ ಗ್ರಾಮದ ಸಮೀಪ ಬಾಲಕನ ಮೇಲೆ ಚಿರತೆ ದಾಳಿ ನಡೆಸಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ಪಡೆದು ಶವವನ್ನು ಪತ್ತೆ ಹಚ್ಚಿ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಬೀದಿಬದಿ ವ್ಯಾಪಾರಿಗಳಿಗಾಗಿ ಕೇಂದ್ರ ಸರ್ಕಾರದ ಆತ್ಮ ನಿರ್ಭರ್ ಯೋಜನೆಯಡಿ 4,973 ಅರ್ಜಿಗಳಿಗೆ ಮಂಜೂರಾತಿ ನೀಡಿದ್ದು, ಈ ಪೈಕಿ 4,762 ಅರ್ಜಿಗಳ ಫಲಾನುಭವಿಗಳಿಗೆ ಬ್ಯಾಂಕುಗಳಿಂದ ಹಣ ಬಿಡುಗಡೆಯಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಕೊಣನೂರಿನಲ್ಲಿ 3, ಸುಳ್ಯ, ಎಚ್ಡಿ ಕೋಟೆ, ಸೋಮವಾರಪೇಟೆ, ಕೆಆರ್ಎಸ್ನಲ್ಲಿ ತಲಾ 2 ಸೆಂಟಿಮೀಟರ್, ಮಾಣಿ, ಮುಲ್ಕಿ, ಪುತ್ತೂರು, ಗುಂಡ್ಲುಪೇಟೆ, ಹೊನ್ನಕೆರೆ, ಚಿಂತಾಮಣಿ, ಸರಗೂರು, ನಾಗಮಂಗಲ, ಕಳಸ, ಚಾಮರಾಜನಗರದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 39.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಮುಂದಿನ 5 ದಿನ ರಾಜ್ಯದಲ್ಲಿ ಗರಿಷ್ಠ ಉಷ್ಣಾಂಶದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣದ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

ನಮ್ಮ ನಿಮ್ಮೆಲ್ಲರ ಹಿಗ್ಗು ಮನದ ಸುಗ್ಗಿ ನಿಮ್ಮ ಕನ್ನಡ ಕಾಮನಬಿಲ್ ಒಂದು 1.3 ಮೆಗಾ ಹರ್ಟ್ಸ್ ಪ್ರತಿದಿನ ಪ್ರತಿ ಕ್ಷಣ ನಿಮಗೋಸ್ಕರ ಮಾಹಿತಿಯೊಟ್ಟಿಗೆ ಸಾಕಷ್ಟು ಮನರಂಜನೆಯನ್ನು ಉಣಬಡಿಸ್ತಾ ಇರುವಂತಹ ಕನ್ನಡ ಕಾಮನಬಿಲ್ನಲ್ಲಿ ಜೊತೆಯಾಗಿದ್ದೀವಿ. 6:51 ಅಂತ ಸ್ಟುಡಿಯೋ ಕ್ಲಾಕ್ ಹೇಳುವಾಗ ಬನ್ನಿ ಬನ್ನಿ, ಚಂದದ ಹಾಡುಗಳು ನಿಮಗೋಸ್ಕರ ಸಾಲುಗಟ್ಟಿ ನಿಂತಿದೆ ಅನ್ನೋ ಮಾತನ್ನ ನಾವು ಹೇಳ್ತಾ ಇದ್ದೀವಿ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮಗಾಗಿ ಬಂದು ತಲುಪುತ್ತೆ 2 ವಿಶೇಷ ದಿನಗಳ ಬಗ್ಗೆ ಮಾಹಿತಿ. ಯಾವ ಯಾವ ವಿಚಾರ ಗೊತ್ತಾಗಬೇಕಾದ್ರೆ ಹಾಡುಗಳೊಟ್ಟಿಗೆ ನಮ್ಮ ಜೊತೆಯಾಗೇರಿ, ಜೊತೆಯಾಗಿ ಅಲ್ಲಿ ಇಲ್ಲಿ ಎಲ್ಲಾದರೂ ಕಾರ್ಯಕ್ರಮವನ್ನು ಕೇಳ್ತಾ ಹೊರಗಡೆ ನೀವು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ರೆ ಅದರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ನಮಗೆ ತಿಳಿಸಿ ವಾಟ್ಸ್ಆಪ್ ಸಂದೇಶದ ಮುಖಾಂತರ 9489001 01 01 3 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಎಸ್, ಈ ಥರ ಎಲ್ಲರೂ ಕೂಡ ಖುಷಿಯಾಗಿ ಚಪ್ಪಾಳೆ ತಟ್ಟುತ್ತಾ ಇದ್ದೀರಾ, ಯಾಕಂದರೆ ಹಾಡುಗಳ ಥರಾನೇ ಇದೆ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ ನಾವು ನೀವು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಎಸ್, ಇವತ್ತು ವಿಶೇಷವಾದ ಎರಡು ದಿನದ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಇವತ್ತು ನಾವು ಅಂದರೆ 10ನೇ ತಾರೀಕು ಮೇ ಏನ ಆಚರಿಸ್ತಾ ಇದ್ದೀವಿ ಅಂದರೆ, ಈಗಾಗಲೇ ಎಲ್ರಿಗೂ ಗೊತ್ತಿದೆ ಈ ಒಂದು ಮೇ ತಿಂಗಳಿನಲ್ಲಿ ಬಂದಿರುವಂತಹ ಭಾನುವಾರದಂದು ನಾವು ಆಚರಿಸ್ತೇವೆ. ಎರಡನೆಯ ಭಾನುವಾರದಂದು ತಾಯಂದಿರ ದಿನ. ಅದೇ ರೀತಿಯಲ್ಲಿ ಇನ್ನಷ್ಟು ದಿನಗಳನ್ನು ಆಚರಣೆ ಮಾಡಲಾಗುತ್ತೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಗಮನದಲ್ಲಿಟ್ಕೋಬೇಕಾದಂತಹ ಬಹಳ ಮುಖ್ಯವಾದ ಜಾಗರೂಕತೆ ವಹಿಸಬೇಕಾದ ದಿನ ಇವತ್ತು, ವಿಶ್ವ ಲೂಪಸ್ ದಿನ. ಲೂಪಸ್ ಅಂದರೆ ಏನು? ಸಿಸ್ಟಮಿಕ್ ಲೂಪಸ್ ಎರಿಥಮ್ಯಾಟೋಸಿಸ್, SLE, ಅದನ್ನ ಸಾಮಾನ್ಯವಾಗಿ ಲೂಪಸ್ ಅಂತಾನೆ ಕರೆಯಲಾಗುತ್ತೆ. ಇದು ಒಂದು ಆಟೋ ಇಮ್ಯೂನ್ ರೋಗವಾಗಿದೆ. ಈ ಒಂದು ಕಾರಣದಿಂದ, ಈ ಒಂದು ಕಾಯಿಲೆಯಿಂದಾಗಿ ದೇಹದಲ್ಲಿರುವಂತಹ ರೋಗ ಪ್ರತಿರೋಧಕ ಶಕ್ತಿ ಏನಿದೆ ಅದು ತನ್ನ ದೇಹದಲ್ಲೇ ಇರುವಂತಹ ಒಳ್ಳೆಯ ಆರೋಗ್ಯಕರವಾದ ಸೆಲ್ಗಳನ್ನು ಅಟ್ಯಾಕ್ ಮಾಡುತ್ತೆ, ಟಿಶ್ಯೂಗಳನ್ನು ಅಟ್ಯಾಕ್ ಮಾಡುತ್ತೆ. ಇದರಿಂದಾಗಿ ತನ್ನ ದೇಹದ ಅಂಗಗಳಿಗೆ ಮತ್ತು ವ್ಯವಸ್ಥೆಗೆ ಅದೇ ಒಂದು ರೀತಿಯಲ್ಲಿ ಇನ್ಫ್ಲಮೇಷನ್ ಅನ್ನ, ಡ್ಯಾಮೇಜ್ ಅನ್ನ ಉಂಟು ಮಾಡುತ್ತೆ. ಅಂದರೆ ಗೊತ್ತೋ ಗೊತ್ತಿಲ್ಲದೇನೋ ತನ್ನೊಳಗೆ ತನ್ನ ದೇಹನೇ ವ್ಯವಸ್ಥಿತವಾಗಿ ಗೊತ್ತಿಲ್ಲದೆ

ನನ್ನ ದೇಹದ ಅಂಗಗಳಿಗೇನೆ ಪ್ರತಿರೋಧವನ್ನು ಒಡ್ಡೋದು, ತೊಂದರೆಯನ್ನು ಉಂಟು ಮಾಡೋದು ಅಂತ ಹೇಳೋದು ಅಬ್ಬ ಅಂತ ಅನ್ನಿಸ್ತಿರ್ಬೇಕಲ್ವಾ? ಖಂಡಿತವಾಗ್ಲೂ ಹೌದು. ಈ ರೀತಿಯಾದಂತಹ ಲೂಪಸ್ ರೋಗದಿಂದ ಬಳಲ್ತಾ ಇರುವಂತಹ ವ್ಯಕ್ತಿಯ ಜೀವನ ಹೇಗಿರಬಹುದು ಯೋಚನೆ ಮಾಡಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ, ಜೊತೆಯಾಗ್ರಿ ಕನ್ನಡ ಕಾಮನಬಿಲ್ಲನ್ನ ಕೇಳ್ತಾನೇ ಇರಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಲುಪಸ್ ಅನ್ನುವಂತಹ ಈ ಕಾಯಿಲೆ ಯಾವ ರೀತಿಯಲ್ಲಿ ಉಂಟಾಗುತ್ತೆ, ಯಾತಕ್ಕೆ ಇದು ಬಹಳ ತುಂಬ ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂಥದ್ದು, ಅಂದರೆ ಇದಕ್ಕೆ ಯಾವುದೇ ರೀತಿ ಮುಂಜಾಗ್ರತೆಯಾಗಿ ನಮಗೆ ಯಾವುದೇ ತುಂಬ ಹೆಚ್ಚಿನ ಸೈನ್ಗಳು ಸಿಗೋದಿಲ್ಲ ಅನ್ನೋ ಮಾತನ್ನು ಹೇಳಲಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಒಂದು ಸರಿಸುಮಾರು 7 ರೀತಿಯಾದ ಸೈನ್ಗಳನ್ನು, ಚಿಹ್ನೆಗಳನ್ನು ನಾವಿಲ್ಲಿ ನೋಡಬಹುದು. ನಿಮ್ಮ ಕೀಲುಗಳಲ್ಲಿ ಪೇನ್ ಆಗಿರ್ಬೋದು, ಊದ್ಕೊಳ್ಳುವಂಥದ್ದಾಗಿರ್ಬಹುದು, ಮತ್ತು ಆಗಾಗ ಸುಸ್ತಾಗುವಂಥದ್ದು, ನಿಮ್ಮ ಕೈ ಕಾಲುಗಳಲ್ಲಿ ಮತ್ತು ಕಣ್ಣ ಸುತ್ತಮುತ್ತ ಊದ್ಕೊಳ್ಳುವಂಥದ್ದು, ತಲೆನೋವು, ಅದಾದ ನಂತರ ಈ ಬಿಸಿಲಿಗೆ ತುಂಬ ಸೆನ್ಸಿಟಿವಿಟಿ ಅಂತ ಅನಿಸೋದು, ಅಥವಾ ಒಳಾಂಗಣದಲ್ಲಿ ಕಾಣಿಸುವಂತಹ ಲೈಟ್ಗೂ ಕೂಡ ಸೆನ್ಸಿಟಿವಿಟಿಯನ್ನು ಫೀಲ್ ಮಾಡುವಂಥದ್ದು, ಹಾಗೆ ಪೂರ್ತಿ ಉಸಿರನ್ನು ಅಥವಾ ಆಳವಾದ ಉಸಿರನ್ನು ತೆಗೆದುಕೊಳ್ಳುವಂತಹ ಸಮಯದಲ್ಲಿ ಎದೆಯಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು, ಇದೆಲ್ಲ ಕೂಡ ನಮಗೆ ಲೂಪಸ್ನಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದಷ್ಟು ಲಕ್ಷಣಗಳು ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಇಷ್ಟೇ ಅಲ್ಲದೆ ತುಂಬ ವಿಚಾರಗಳನ್ನು ಕೂಡ ನಾವು ಲೂಪಸ್ನಲ್ಲಿ ನೋಡ್ತೀವಿ. ಆದರೆ ಯಾಕಪ್ಪ ಇದು ತುಂಬ ಗಂಭೀರವಾದ ಕಾಯಿಲೆ ಅಂತ ಹೇಳಿದ್ರೆ, ಇದು ಇಂಥ ಕಾರಣಕ್ಕೆ ಆಗತ್ತೆ ಅನ್ನುವಂಥದ್ದಕ್ಕೆ ಯಾರೂ ಕೂಡ ಕಂಡುಹಿಡೋದಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಈ ಒಂದು ಲೂಪಸ್ ಕಾಯಿಲೆಯನ್ನು ಹೆಣ್ಣು ಮಕ್ಕಳಲ್ಲಿ ಮಕ್ಕಳು ಹುಟ್ಟುವಂತಹ ಸಮಯದಲ್ಲಿ ಕಾಣಿಸ್ಕೊಳ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆದರೆ ಗಂಡ್ಮಕ್ಕಳಾಗಿರಬಹುದು, ಸಣ್ಣ ಮಕ್ಕಳಾಗಿರಬಹುದು, ಅದಿವಯಸ್ಕರಾಗಿರ್ಬೋದು, ಎಲ್ರಿಗೂ ಕೂಡ ಲೂಪಸ್ ಕಂಡು ಬಂದಿದೆ ಅನ್ನುವಂತಹ ಮಾಹಿತಿಯನ್ನು

ಕೂಡ ನಾವು ನೋಡ್ತೀವಿ. ಆದರೆ ಒಂದು ಬಹಳ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಮಹಿಳೆಯರಲ್ಲಿ 90% ಈ ಒಂದು ಲೂಪಸ್ ಕಾಯಿಲೆಯಲ್ಲಿ ಇರುವಂತಹ ರೋಗಿಗಳು ಯಾರಿದ್ರೆ ಅವರಲ್ಲಿ 90% ಜನ ವಿಮೆನ್ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅಬ್ಬ ಅಂತ ಅನ್ನಿಸ್ತಾ ಇರಬೇಕು ನಿಮಗೆ ಖಂಡಿತವಾಗ್ಲೂ, ಇದೊಂದು ರೀತಿಯಲ್ಲಿ ಸೈಲೆಂಟ್ ಲೂಪಸ್ ಅಂತಾನೆ ಹೇಳಬಹುದು. ಹೀಗಾಗಿ ಲ್ಯೂಪಸ್ ಕಾಯಿಲೆ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಳೋಣ, ಮತ್ತು ಆ ಒಂದು ಕಾಯಿಲೆಯಿಂದ ಯಾರಾದರೂ ಬಳಲ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾದ್ರೆ ಅವರಿಗೆ ನೀಡಬೇಕಾದಂತಹ ಒಂದು ಸಾಂತ್ವನವನ್ನ ವ್ಯಕ್ತಿಗಳಾಗಿ ಮನುಷ್ಯರಾಗಿ ನೀಡೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರೆಸ್ತಾ ಇದ್ದೀನಿ. ಚಂದದ ಗೀತೆಗಳ ಜೊತೆ ಜೊತೆ ಕೇಳ್ತಾರಿ FM Rainbow 101.3 MHz, ಮ್ಯೂಸಿಕಲ್ ಯೋರ್ಸ್.

ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ.

7:17 ಕನ್ನಡ ಕಾಮನವಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಜೊತೆಯಾಗಿದ್ದೀವಿ ನಾವು ನೀವು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಇವತ್ತು ಇನ್ನೊಂದು ವಿಶೇಷವಾದ ದಿನ ಇದೆ, ಅದನ್ನು ಕೂಡ ನಾವು ಆಚರಿಸ್ತಾ ಇದ್ದೀವಿ. ಇವತ್ತಿನ ದಿನದ ಹೆಸರು ಇಂಟರ್ನ್ಯಾಷನಲ್ ಡೇ ಆಫ್ ಆರ್ಗಾನಿಯಾ ಅಂತ ಹೇಳಿ, ಅಂದರೆ ಅಂತಾರಾಷ್ಟ್ರೀಯ ಆರ್ಗಾನಿಯಾ ದಿನ ಅಂತ ಕೂಡ ಆಚರಣೆ ಮಾಡಲಾಗುತ್ತೆ. ಏನಪ್ಪ ಇದು, ಈ ಒಂದು ದಿನದ ಹೆಸರು ಹೀಗಿದೆ ಅಂತ ಹೇಳಿದ್ರೆ, ಮೊರಕ್ಕೋದಲ್ಲಿ ಬೆಳೆಯುತ್ತೆ ಈ ಒಂದು ಮರ. 80 ಮಿಲಿಯನ್ ವರ್ಷಗಳ ಇತಿಹಾಸವನ್ನ ಈ ಒಂದು ಮರ ಹೊಂದಿದೆ ಮತ್ತು ಪರಿಸರ ವ್ಯವಸ್ಥೆಯನ್ನ ಕಾಪಾಡುವುದರಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ ಈ ಒಂದು ಆರ್ಗಾನಿಯಾ ಮರ. ಎಸ್, ಈ ಒಂದು ಆರ್ಗಾನಿಯಾದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ

ಸಾಕಷ್ಟು ವಿಚಾರಗಳಿದೆ. ನಾವಿದನ್ನು ಲಿಕ್ವಿಡ್ ಗೋಲ್ಡ್ ಅಂತ ಕೂಡ ಹೇಳಲಾಗುತ್ತೆ. ಮತ್ತು ಈ ಒಂದು ಅರ್ಗಾನ್ ಟ್ರೀ ಏನಿದೆಯಲ್ಲ, ಆ ಒಂದು ಮರ ಆರೋಗ್ಯಕ್ಕೆ ಬಹಳ ಪೂರಕವಾಗಿರುವಂಥದ್ದು. ಈ ಒಂದು ದಿನವನ್ನು ಯಾತಕಾಚರಣೆ ಮಾಡಲಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ತನ್ನ ಸ್ಥಳೀಯತೆಯಲ್ಲಿ ಬೆಳೆಯುವಂತಹ ಈ ಒಂದು ಮರವನ್ನು ಉಳಿಸಬೇಕು, ಪರಿಸರ ವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ದಿನವನ್ನು ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಖಂಡಿತವಾಗ್ಲೂ ಕೂಡ ಪರಿಸರ ವ್ಯವಸ್ಥೆಗೆ ಮನುಷ್ಯನ ಪಾತ್ರ ತುಂಬ ಇದೆ ರೀ. ಯಾವ ರೀತಿಯಾಗಿ ಅಂದರೆ ಪರಿಸರವನ್ನು ಹಾಳು ಮಾಡೋ ಥರ. ಆದರೆ ಪರಿಸರ ನಮಗೆ ನೀಡಿರುವಂತಹ ಅತ್ಯಮೂಲ್ಯ ಕೊಡುಗೆಗಳನ್ನೆಲ್ಲ ನಾವು ಕಾಪಾಡಿಕೊಂಡು ಅದನ್ನು ಅದೇ ರೀತಿಯಾಗಿ ಮುಂದುವರೆಸ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ಪರಿಸರ ಕೂಡ ನಮ್ಮನ್ನು ಕಾಪಾಡುತ್ತೆ. ನಾವು ಕೂಡ ಪರಿಸರದೊಕ್ಕೆಗೆ ಕೈ ಕೈ ಹಿಡಿದು ಒಳ್ಳೆಯ ಹೆಜ್ಜೆಗಳನ್ನೇ ಹಾಕ್ಬೋದು. ಈ ಮಾತುಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರೆಸ್ತಾ ಇದ್ದೀನಿ. ಹಾಡುಗಳೊಟ್ಟಿಗೆ ಸಂದೇಶಗಳನ್ನು ಕಳಿಸೋದಾದರೆ ಕಾರ್ಯಕ್ರಮಕ್ಕೆ ಗೊತ್ತಲ್ಲ, ವಾಟ್ಸಪ್ ಸಂಖ್ಯೆ 9480109010013. ಈ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ರವಾನೆ ಮಾಡಿ ನಿಮ್ಮ ಮಾತನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ. ಕೇಳ್ತಾರಿ ಕನ್ನಡ ಕಾಮನವೆಲ್ಲು 101.3 MHz.

7:28 ಆಗೋಯ್ತು. ಕನ್ನಡ ಕಾಮನವಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಜೊತೆಯಾಗಿದ್ವಿ ನಾವು ನೀವು ಈ ಹೊತ್ತಲ್ಲಿ. ಸಂದೇಶ ಬಂದು ತಲುಪದು ವಿಜಯಕುಮಾರ್ ಅವರದ್ದು ಕುಳ್ಳಪ್ಪ ಸರ್ಕಲ್ನಿಂದ, ಹರೀಶ್ ಅವರ ಸಂದೇಶ ಬಂದದ್ದು ಮಲ್ಲೇಶ್ವರಂನಿಂದ. ಇಂದಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಅರ್ಗೇನಿಯಾ ದಿನವನ್ನ ಆಚರಿಸಿದ್ವಿ, ಅದರ ಜೊತೆಯಾಗಿ ವಿಶ್ವ ಲೂಪಸ್ ದಿನವನ್ನ ಕೂಡ ಆಚರಣೆ ಮಾಡಿದ್ವಿ. ಹಾಡುಗಳು ನಿಮ್ಮನ್ನ ಬಂದು ತಲುಪಿದೆ, ನಿಮಗೆ ಮನಸ್ಸಿಗೆ ಖುಷಿಯನ್ನ ನೀಡಿದೆ ಅಂತ ಭಾವಿಸ್ತಾ ಇದೀವಿ. ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂದೇಶ ಕಳಿಸ್ಕೊಟ್ಟವ್ರಿಗೆಲ್ಲ ಪ್ರೀತಿಯ ಧನ್ಯವಾದ. ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್, ಯಾಕಂದ್ರೆ ಇದು ಮ್ಯೂಸಿಕಲಿ ಯಾರ್ಡ್ಸ್.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತೆಲಂಗಾಣದಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಮೂಲಸೌಕರ್ಯ ಮತ್ತು ಕೈಗಾರಿಕಾ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಯೋಜನೆಗಳು ಸಂಪರ್ಕಗಳನ್ನು ಬಲಪಡಿಸುವುದು, ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವುದು, ಸುರಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಜನರಿಗೆ ಉತ್ತಮ ಪ್ರಯಾಣ ಅನುಭವ ಒದಗಿಸುವ ಗುರಿ ಹೊಂದಿದೆ. ಹೈದರಾಬಾದ್ ಅಂತಾರಾಷ್ಟೀಯ ಸಮಾವೇಶ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೆಲಂಗಾಣ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ, ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮತ್ತು ಹಿರಿಯ ನಾಯಕರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳಿಂದಾಗಿ ಪಶ್ಚಿಮ ಸಂಘರ್ಷದಿಂದ ಉದ್ಭವಿಸಿರುವ ಇಂಧನ ಬಿಕ್ಕಟ್ಟನ್ನು ಭಾರತ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದೆ ಎಂದು ಹೇಳಿದರು. ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಪ್ರಧಾನಿಯವರು ವಾರಂಗಲ್ನಲ್ಲಿ ಸುಮಾರು 1,700 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾದ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಿದರು. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯಗಳ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಬಗ್ಗೆ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಅಸ್ಸಾಂನಲ್ಲಿ ಹಿರಿಯ ನಾಯಕ ಡಾ ಹಿಮಂತ ಬಿಸ್ವಾ ಶರ್ಮಾ ಅವರು ಬಿಜೆಪಿ ಶಾಸಕಾಂಗ ಪಕ್ಷ ಹಾಗೂ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಗುವಾಹಟಿಯಲ್ಲಿ ಇಂದು ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದಲ್ಲಿ ರಂಜಿತ್ ಕುಮಾರ್ ದಾಸ್, ಬಿಸ್ವಜಿತ್ ಡೈಮರಿ, ಅಜಂತಾ ನಿಯೋಗ್, ರಾಜದೀಪ್ ರಾಯ್, ಅಶೋಕ್ ಸಿಂಘಾಲ್ ಮತ್ತು ಪಿಜುಷ್ ಹಜಾರಿಕಾ ಸೇರಿ ಒಟ್ಟು 8 ಬಿಜೆಪಿ ಶಾಸಕರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾವಕ್ಕೆ ಹಾಜರಿದ್ದ ಇತರ ಶಾಸಕರು ಅನುಮೋದಿಸಿದರು. ನಂತರ 10 ಎಜಿಪಿ ಶಾಸಕರು ಮತ್ತು ಬಿಪಿಎಫ್ ಶಾಸಕರ ಸಮ್ಮುಖದಲ್ಲಿ ಎಜಿಪಿ ನಾಯಕ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರಿಹಾನ್ ಡೈಮರಿ ಅವರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರ ಹೆಸರನ್ನು ಎನ್ಡಿಎ ನಾಯಕರಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾಪಗಳನ್ನು ಅನುಸರಿಸಿ ಬಿಜೆಪಿ ಕ್ಷೇತ್ರ ವೀಕ್ಷಕ ಜೆಪಿ ನಡ್ಡಾ ಅವರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಬಿಜೆಪಿ ಮತ್ತು ಎನ್ಡಿಎ ನಾಯಕರಾಗಿ ಅಧಿಕೃತವಾಗಿ ಘೋಷಿಸಿದರು. ಬಳಿಕ ಶರ್ಮಾ ಅವರು ಲೋಕಭವನದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರನ್ನು ಭೇಟಿಯಾಗಿ 102 ಶಾಸಕರ ಸಹಿಯೊಂದಿಗೆ ಸರ್ಕಾರ ರಚನೆಗೆ ಪ್ರಸ್ತಾವನೆಯನ್ನು ಔಪಚಾರಿಕವಾಗಿ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ನಟ ಸಿ ಜೋಸೆಫ್ ವಿಜಯ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಅವರೊಂದಿಗೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಲಕ್ಷಾಂತರ ಅಭಿಮಾನಿಗಳು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರು ಜೋಸೆಫ್ ವಿಜಯ್ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಅವರೊಂದಿಗೆ ಎನ್ ಆನಂದ್, ಕೆಜಿ ಅರುಣ್ ರಾಜ್, ಕೆಎ ಸೆಂಗೋಟ್ಟಯ್ಯನ್, ಆಧವ್ ಅರ್ಜುನ್, ಸಿಟಿಆರ್ ನಿರ್ಮಲ್ ಕುಮಾರ್, ಎ ರಾಜಮೋಹನ್, ಕೆಟಿ ಪ್ರಭು ಮತ್ತು ಎಸ್ ಕೀರ್ತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು.
ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭೆಯಲ್ಲಿ 108 ಸ್ಥಾನಗಳಲ್ಲಿ ಗೆದ್ದಿರುವ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಫಲಿತಾಂಶದ ಬಳಿಕ ನಡೆದ ಬೆಳವಣಿಗೆಗಳ ನಂತರ ಕಾಂಗ್ರೆಸ್ನ 5 ಹಾಗೂ ಸಿಪಿಐ, ಸಿಪಿಐಎಂ, ವಿಸಿಕೆ ಹಾಗೂ ಐಯುಎಂಎಲ್ ತಲಾ 2 ಶಾಸಕರ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ರಚನೆ ಮಾಡಿದ್ದಾರೆ. ಇದೇ ತಿಂಗಳ 13 ವಿಜಯ್ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸಲಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮದ ಬಳಿಕ ರಾಜ್ಯಾದ್ಯಂತ ಎಲ್ಲ ಮನೆಗಳಿಗೂ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡುವ ಖಾತರಿ ಯೋಜನೆಗೆ ಅವರು ಸಹಿ ಹಾಕಿದರು. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದ್ದು 6 ಬಿಜೆಪಿ ನಾಯಕರು ಸಚಿವರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲಖನೌ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ಮತ್ತು ಬಿಜೆಪಿ ನಾಯಕ ಮನೋಜ್ ಪಾಂಡೆ ಅವರು ಸಂಪುಟ ಸಚಿವರಾಗಿದ್ದಾರೆ. ರಾಜ್ಯ ಸಚಿವರಾದ ಅಜಿತ್ ಪಾಲ್ ಸಿಂಗ್ ಮತ್ತು ಸೋಮೇಂದ್ರ ತೋಮರ್ ಅವರಿಗೆ ಬಡ್ತಿ ನೀಡಿ ಸ್ವತಂತ್ರ ಖಾತೆ ನೀಡಲಾಗಿದೆ. ಈ ನಡುವೆ ಕೃಷ್ಣ ಪಾಸ್ವಾನ್, ಸುರೇಂದ್ರ ದಿಲೇರ್, ಹಂಸರಾಜ್ ವಿಶ್ವಕರ್ಮ ಮತ್ತು ಕೈಲಾಶ್ ರಾಜಪೂತ್ ಅವರು ರಾಜ್ಯ ಸಚಿವರಾಗಿ ಯೋಗಿ ಆದಿತ್ಯನಾಥ್ ಅವರ ಸಂಪುಟ ಸೇರ್ಪಡೆಯಾಗಿದ್ದಾರೆ. ಇತ್ತೀಚಿನ ವಿಸ್ತರಣೆಯೊಂದಿಗೆ 403 ಸದಸ್ಯರ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಸಚಿವ ಸಂಪುಟದ ಬಲವು 60 ತಲುಪಿದೆ. ಇದು ಗರಿಷ್ಠ ಅನುಮತಿಸಲಾದ ಸಂಖ್ಯೆಯಾಗಿದೆ. ಸಂಭವನೀಯ ಪ್ರವಾಹ ಮತ್ತು ಉಷ್ಣ ಅಲೆಯ ಪರಿಸ್ಥಿತಿಗಳನ್ನು ಎದುರಿಸಲು ದೇಶದ ಸನ್ನದ್ಧತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪರಿಶೀಲಿಸಿದರು. ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಜೀವಹಾನಿ ತಡೆ ಮತ್ತು ಕನಿಷ್ಠ ಆಸ್ತಿ ಹಾನಿಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕಾ ವ್ಯವಸ್ಥೆಗಳು, ಸಂಪನ್ಮೂಲ ನಿಯೋಜನೆ ಮತ್ತು ಅಂತರ್ ಸಚಿವಾಲಯಗಳ ಸಮನ್ವಯವನ್ನು ಪರಿಶೀಲಿಸಿದರು. ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳ ರಕ್ಷಣೆ, ನದಿ ನಿರ್ವಹಣಾ ಉಪಕ್ರಮಗಳು ಮತ್ತು ಮುನ್ಸೂಚನೆಯಲ್ಲಿ ವೈಜ್ಞಾನಿಕ ಪ್ರಗತಿ ಸೇರಿದಂತೆ ದೇಶಾದ್ಯಂತ ಕೈಗೊಳ್ಳಲಾಗುತ್ತಿರುವ ದೀರ್ಘಕಾಲೀನ ಪ್ರವಾಹ ತಗ್ಗಿಸುವ ಕ್ರಮಗಳ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. 1951 ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯ ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸೋಮನಾಥ ಅಮೃತ ಪರ್ವ ಆಚರಿಸಲು ಸಜ್ಜಾಗಿದೆ. ಇನ್ನೊಂದೆಡೆ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ದಿನದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ತಾಯಂದಿರ ದಿನದ ಸಂದರ್ಭದಲ್ಲಿ ಮುಂಬೈನಲ್ಲಿ ಇಂದು ತಾಯಿ ಪೌಷ್ಟಿಕಾಂಶ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆ ನವಜಾತ ಶಿಶುಗಳ ಆರೋಗ್ಯ ಮತ್ತು ಯೋಗಕ್ಷೇಮ ಖಚಿತಪಡಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದರು. ಉತ್ತರ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗರ್ಭಧಾರಣೆಯ ಅಂತಿಮ ಹಂತಗಳಲ್ಲಿ ಮಹಿಳೆಯರ ಪೌಷ್ಟಿಕಾಂಶ ಮತ್ತು ಅಗತ್ಯಗಳನ್ನು ಹಾಗೂ ನವಜಾತ ಶಿಶುಗಳ ತಕ್ಷಣದ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಕಿಟ್ಗಳನ್ನು ತಯಾರಿಸಲಾಗಿದೆ ಎಂದು ಹೇಳಿದರು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಮತ್ತು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮಿಯಾಮಿಯಲ್ಲಿ ಕತಾರ್ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಗಂಟೆಗೆ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಎಲ್ಲರಿಗೂ. ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ, ನಿಮ್ಮ ಮಮತಾ.

ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ ನಾವು ನೀವು. ಇವತ್ತು ಹಾಡುಗಳನ್ನ ಕೇಳ್ತಾ ಇರೋದು ಕೂಡ ಕೋಪದ ಬಗ್ಗೆ, ಪ್ರೀತಿಯಲ್ಲಿರೋ ಕೋಪದ ಬಗ್ಗೆ. ಹೌದುರಿ, ಪ್ರೀತಿ ಮತ್ತು ಕೋಪ ಜೊತೆ ಜೊತೆಯಾಗಿ ಸಾಗುತ್ತೆ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ.

0: ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಒಲವಿನ ಆಲಾಪ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಪ್ರೀತಿಯ ಒಂದು ಮುಖ ಕೋಪ ಅಂತಾರೆ. ಮನಸ್ಸಿನಲ್ಲಿ ಪ್ರೀತಿ ಇಲ್ಲದೆ ಇದ್ರೆ ಅಲ್ಲಿ ಕೋಪಕ್ಕೆ ಜಾಗನೇ ಇರೋದಿಲ್ವಂತೆ. ಪ್ರೀತಿ ಇದ್ದ ಕಡೆ ಕೋಪ ಇರುತ್ತಾ, ಕೋಪ ಇದ್ದ ಕಡೆ ಪ್ರೀತಿ ಇರುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಯಾವತ್ತೂ ಸಿಗಲ್ವೇನೋ. ಏನಂತೀರಾ?
1: ಕಂಡೊಡನೆ ಕರ ಪಿಡಿದು

ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಕೋಪದ ಹಾಡುಗಳನ್ನ ಪ್ರೀತಿಯಿಂದ ಸವಿತಾ ಸಾಕ್ತಾ ಇದ್ದೀವಿ. ತಾನ್ ಪ್ರೀತಿಸೋರ್ಗೆ ಮೂಗಿನ ತುದಿಲೇ ಕೋಪ ಇರುತ್ತೆ ಅಂತ ಗೊತ್ತಿರುತ್ತೆ. ಆದ್ರೂ ಕೂಡ ಅವ್ರನ್ನ ಕಿಚಾಯಿಸಿ ರೇಗಿಸಿ ಬೇಜಾರ್ ಮಾಡಿ ಸಿಕ್ತು ಬರೋ ಹಾಗ್ ಮಾಡಿ ಅವರ ಕೋಪದ ಸವಿಯನ್ನ ಸವಿತಾರಲ್ಲ ಅನೇಕ ಮಂದಿ, ಅವರಲ್ಲಿ ನೀವು ಕೂಡ ಒಬ್ರಾ?

ಕೋಪ ಬರೋದು ಪ್ರೀತಿಸೋರ್ ಮೇಲೇನೆ ಅಂತೆ. ಪ್ರೀತಿ ಇದ್ದ ಕಡೆ ಕೋಪ ಇರೋದಂತೂ ಕನ್ಫರ್ಮ್. ಹೀಗ್ ಹೇಳ್ತಾರೆ ತಿಳಿದವರು, ಪ್ರೀತಿಸಿದವರು. ಇದೇ ಮಾತುಗಳನ್ನ ಮಾತಾಡ್ತಾ, ಹಾಡುಗಳನ್ನ ಕೇಳ್ತಾ ಜೊತೆಯಾಗಿ ಸಾಕ್ತಾ ಇದ್ದೀವಿ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ ಓಲಾವಿನ ಆಲಾಪ ಕಾರ್ಯಕ್ರಮದಲ್ಲಿ

ಒಲವಿನ ಆಲಾಪ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋ ಹೊತ್ತು ಬಂದಾಯ್ತು. ಕೋಪ ಇದ್ದ ಕಡೆ ಪ್ರೀತಿ ಇದ್ದೇ ಇರುತ್ತೆ, ಪ್ರೀತಿ ಇದ್ದ ಕಡೆ ಕೋಪ ಇದ್ದೇ ಇರುತ್ತೆ. ಎರಡನ್ನೂ ಬಹುಶಃ ಬೇರೆ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ ಅನ್ಸುತ್ತೆ. ಆದ್ರೆ ಒಂದು ವಿಚಾರವನ್ನ ಮಾತ್ರ ನಾವು ಗಮನದಲ್ಲಿಟ್ಕೋಬೇಕು, ಕೋಪ ಅನ್ನೋದು ಮಾತಿನಲ್ಲಿರ್ಬೇಕು ಮನಸ್ಸಿನಲ್ಲ, ಹಾಗೆ ಪ್ರೀತಿ ಅನ್ನೋದು ಇರಬೇಕಾಗಿರೋದು ಮಾತಿನಲ್ಲಷ್ಟೇ ಅಲ್ಲ ಮನಸ್ಸಿನಲ್ಲಿ. ಏನಂತೀರಾ? ಇಂತಹ ಚಂದದ ಪ್ರೀತಿ ನಿಮ್ಮೊಟ್ಟಿಗೆ ಸದಾ ಇರಲಿ ಅಂತ ಆಶಿಸ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 MHz.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಂಬತ್ತು ಗಂಟೆ 16 ನಿಮಿಷ ಕನ್ನಡ ಕಾಮನವಿಲು 101.3 ಮೆಗಾಹರ್ಟ್ಸ್ ನಲ್ಲಿ ಜೊತೆಯಾಗಿದ್ದೀವಿ. ಈ ಹೊತ್ತು ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಆಸ್ವಾದಿಸೋ ಹೊತ್ತು. ಇವತ್ತಿನ ಕಾರ್ಯಕ್ರಮ ನಿಮ್ಮನ್ನ ಬಂದು ತಲುಪುತ್ತೆ ಒಂದು ವಿಶೇಷವಾದ ವಿಚಾರಗಳನ್ನ ಹೊತ್ಕೊಂಡು. ಇವತ್ತು ಯಾವೆಲ್ಲ ಗೀತೆಗಳನ್ನ ಆಸ್ವಾದಿಸ್ತೀವಿ ಅಂತ ಗೊತ್ತಾಗುತ್ತೆ ಈ ಹಾಡಿನ ನಂತರ. ಜೊತೆಯಾಗೇರಿ ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್.

ಸುಕೂನ್ ಕೆ ಪಲ್ ಕಾರ್ಯಕ್ರಮ ಇದು. ಇವತ್ತು ಯಾವ ವಿಶೇಷಗಳನ್ನ ನಾವು ಆಚರಿಸ್ತಾ ಇದ್ದೀವಿ ಹೇಳಿ ನೋಡೋಣ ಅಂತ ನಾ ನಿಮ್ಮನ್ನ ಕೇಳ್ಬೇಕಂತದೆ. ಬಟ್ ಆದರೆ ನಾವಿವತ್ತು ಮೂರು ವ್ಯಕ್ತಿಗಳನ್ನ ನೆನಪಿಸ್ಕೊಳ್ತಾ ಇದ್ದೀವಿ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ. ಹಾಗಾಗಿ ನಾನೇ ಹೇಳ್ಬಿಡ್ತೀನಿ, ನಮ್ಮ ಬಾಲಿವುಡ್ನಲ್ಲಿ ಇಂಡಿಯನ್ ಮ್ಯೂಸಿಕ್ ಕಂಪೋಸರ್ ಆಗಿ, ಹಿನ್ನೆಲೆ ಸಂಗೀತಗಾರರಾಗಿ ಮತ್ತು ನಟನಾಗಿ ಕೂಡ ತನ್ನದೇ ಛಾಪನ ಮೂಡಿಸಿದಂತಹ, ಬೆಂಗಾಲಿ ಮತ್ತು ಹಿಂದಿ ಸಿನಿಮಾಗಳಲ್ಲಿ ಪ್ಲೇಬ್ಯಾಕ್ ಸಿಂಗಿಂಗ್ಗಳಿಗೆ ತುಂಬ ಹೆಸರು ಮಾಡಿದಂತಹ ಮತ್ತು ರವೀಂದ್ರ ಸಂಗೀತವನ್ನು ಬಳಕೆಗೆ ತಂದಂತಹ ಮೊದಲಿಗರಲ್ಲಿ ಒಬ್ಬರಾದಂತಹ ಪಂಕಜ್ ಮಲ್ಲಿಕ್ ಅವರು ಹುಟ್ಟಿದಂತಹ ದಿನ ಇವತ್ತು. ಹೌದು, ಅವರನ್ನು ನೆನಿತ ಅವರು ಕೊಡುಗೆಯನ್ನು ಕೊಟ್ಟಿರುವಂತಹ ಒಂದಷ್ಟು ಚಲನಚಿತ್ರ ಗೀತೆಗಳನ್ನು ನಾವು ಖಂಡಿತವಾಗ್ಲೂ ಕೇಳೋಣ. ಇವರ ಪ್ರಯುಕ್ತವಾಗಿ ಇವರನ್ನು ನೆನಿತ ಇಂಡಿಯನ್ ಪೋಸ್ಟಲ್ ಸರ್ವೀಸ್ ಕೂಡ ಒಂದು ಪೋಸ್ಟ್ ಸ್ಟ್ಯಾಂಪ್

ನಮ್ಮ ಬಾಲಿವುಡ್ನ ಚಲನಚಿತ್ರಗಳಿಗೆ ತಂದಂತಹ ಮೊದಲಿಗರಲ್ಲಿ ಒಬ್ಬರಾಗಿದ್ದಾರೆ. ಅನೇಕ ಚಲನಚಿತ್ರ ಗೀತೆಗಳಲ್ಲಿ ಇವರು ನೀಡಿರುವಂತಹ ಸಾಹಿತ್ಯ ಎಂದೆಂದಿಗೂ ಕೂಡ ಅಚ್ಚಳಿಯದೆ ಉಳಿದಿರುವಂಥದ್ದು. ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ 1974. ಅಲ್ಲದೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಫಾರ್ ಉರ್ದು ಕೂಡ ಇವರಿಗೆ ಒಲಿದು ಬಂದಿದೆ. ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದಂತಹ ಶ್ರೀಯುತ ಕೈಫಿ ಅಜ್ಮಿ ಅವರು ನಮ್ಮನ್ನ ಅಗಲಿದಂತಹ ದಿನ ಇವತ್ತು 2002 May ಅವರು ನಮ್ಮನ್ನ ಅಗಲಿದ್ದು. ಮತ್ತೊಬ್ಬರ ಬಗ್ಗೆ ನಾವು ಹೇಳಲೇಬೇಕು. ಮಜ್ಬೂರ್ ಚಿತ್ರ ನೆನಪಿದ್ರೆ ಅದರಲ್ಲಿ ಪ್ರಕಾಶ್ ಪಾತ್ರ ಮಾಡಿದ್ದಾರೆ ಇವರು. ಶೋಲೆಯಲ್ಲಿ ಸಾಂಬ, ಪ್ರೇಮ್ ಕಹಾನಿಯಲ್ಲಿ ಆನಂದ್, ಹೆರಾಫೇರಿಯಲ್ಲಿ ಮ್ಯಾಕ್. ಅಷ್ಟೇ ಅಲ್ಲ, ಮ್ಯಾಕ್ ಪಾತ್ರವನ್ನೇ ಛಲಾ ಬಾಬು, ಆಪ್ಕಿ, ಕಥೀರ್ ಈ ಚಲನಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. ಚೋರ್ ಸಿಫಾಹಿ ಚಿತ್ರದಲ್ಲಿ ಬಿಚ್ಚು ಪಾತ್ರ ಮಾಡಿದ್ದಾರೆ. ಗಂಗಾ ಕಿ ಸೌಗಂಧ ಚಿತ್ರದಲ್ಲಿ ಮಂಗ್ಲು ಪಾತ್ರವನ್ನು ಮಾಡಿದ್ದಾರೆ. ಚೋರ್ ಹೋ ತೋ ಐಸಾ ಇದರಲ್ಲಿ ಅಲೆಕ್ಸಾಂಡರ್ ಪಾತ್ರ. ಯಾರಿವರು? ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ ನಿಮಗೆ, ಇವರೇ ಮ್ಯಾಕ್ಮೋಹನ್. ಮ್ಯಾಕ್ಮೋಹನ್ ಅವರ ಸಾಕಷ್ಟು ಚಲನಚಿತ್ರಗಳು ಎಂದೆಂದಿಗೂ ಕೂಡ ನೆನಪಿನಲ್ಲಿ ಉಳಿಯುವಂಥದ್ದು, ಅವರ ಅಭಿನಯ ಎಲ್ಲರಿಗೂ ಕೂಡ ಅಚ್ಚಳಿಯದೆ ಉಳಿದಿರುವಂಥದ್ದು. ಇವರು ಕೂಡ ನಮ್ಮನ್ನ ಅಗಲಿದಂತಹ ದಿನ ಇವತ್ತು 10 May 2010, 72 years ತುಂಬಿದಂತಹ ಸಮಯದಲ್ಲಿ ಇವರು ನಮ್ಮನ್ನ ಅಗಲಿದ್ರು. ಅವರು ಕೂಡ ಅವರನ್ನು ಕೂಡ ನಾವು ನೆನಪಿಸ್ಕೊಳ್ತಾ ಅವರು ಅಭಿನಯಿಸಿರುವ ಒಂದಷ್ಟು ಚಲನಚಿತ್ರ ಗೀತೆಗಳನ್ನು ಕೇಳೋ ಪ್ರಯತ್ನ ಮಾಡೋಣ. ಬಾಲಿವುಡ್ಗೆ ಇಷ್ಟೆಲ್ಲ ಕೊಡುಗೆನ ಕೊಟ್ಟಿರುವಂತಹ ಈ ಮೂರು ಗಣ್ಯರನ್ನ ನಾವೀಗ ನೆನೀತಾ ಇದ್ದೀವಿ. ಈ ಹೊತ್ತಲ್ಲಿ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಅವರುಗಳು ಕೊಡುಗೆ ನೀಡಿರುವಂತಹ ಒಂದಷ್ಟು ಗೀತೆಗಳು ಮುಡಿಬರುತ್ತೆ, ಜೊತೆಯಾಗುತ್ತೆ. ಈ ಒಂದು ಕ್ಷಣವನ್ನ ನಿಮ್ಮದಾಗಿಸ್ಕೊಳ್ಳೋದಕ್ಕೆ FM ರೇನ್ಬೋನ ಕೇಳ್ತಾನೆ ಇರಿ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ಎಫ್ಎಂ ರೈನ್ಬೋ 1.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯೋರ್ಸ್. ಹಕೀಕತ್ ಚಿತ್ರದಿಂದ ಖೇಲೋ ನಾ ಮೇರೆ ದಿಲ್ ಗೀತೆ ಮುಡಿ ಬಂದದ್ದು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ. ಮದನ್ ಮೋಹನ್ ಅವರ ಸಂಗೀತ ಇತ್ತು, ಕೈಫಿ ಅಜ್ಮಿಯವರ ಸಾಹಿತ್ಯ ಈ ಗೀತೆ ಇತ್ತು. ಅದಾದ ನಂತರ ಈಗಷ್ಟೇ ಕೇಳಿದಂತಹ ಗೀತೆ ನರ್ತಕಿ ಚಿತ್ರದಾಗಿತ್ತು, ಏಕೌನಾಜ್ ಆಯಾ. ಗೀತೆ ಪಂಕಜ್ ಮಲಿಕ್ ಅವರ ಧ್ವನಿಯಲ್ಲಿ ಮುಡಿಬಂತು. ಸರಿ, ಹಾಗಾದ್ರೆ ಇನ್ಯಾವ ಗೀತೆಗಳು ಪ್ರಸಾರವಾಗುತ್ತೆ ಅಂದ್ರೆ, ನನ್ಗೆ ಯಾಕೋ ಕಾಗಜ್ ಕೆ ಫೂಲ್ ಚಿತ್ರದ ಗೀತೆನ ಕೇಳೋಣ ಈಗ ಅಂತ ಅನ್ನಿಸ್ತಾ ಇದೆ. ಕೈಫಿ ಅಜ್ಮಿಯವರ ಲೇಖನದಿಂದ ಹೊರಬಂದಿರೋ ಗೀತೆಗೆ ಎಸ್ ಡಿ ಬರ್ಮನ್ ಅವರು ಸಾಹಿತ್ಯವನ್ನ ನೀಡಿದ್ದಾರೆ. ಸನ್ ಸನ್ ಸನ್ ಓ ಚಲಿ ಹವಾ ಗೀತೆ ಇದು. ಮೊಹಮ್ಮದ್ ರಫಿಯವರು, ಆಶಾ ಭೋಸ್ಲೆ ಅವರು ಮತ್ತು ಸುಧಾ ಮಲ್ಹೋತ್ರಾ ಅವರು ಒಟ್ಟಾಗಿ ಧ್ವನಿಯನ್ನ ನೀಡಿದ್ದಾರೆ ಈ ಗೀತೆಗೆ. ಈ ಗೀತೆಯ ನಂತರ ಸುಂದರ್ ನಾರಿ ಈ ಒಂದು ಗೀತೆ ಮೂಡಿಬರುತ್ತೆ ಮಂಜಿಲ್ ಚಿತ್ರದಿಂದ, ಪಂಕಜ್ ಮಲಿಕ್ ಅವರ ಧ್ವನಿಯಲ್ಲಿ. ಆರ್ ಸಿ ಬೋರೆಲ್ ಅವರ ಸಾಹಿತ್ಯ ಇದೆ ಈ, ಕ್ಷಮಿಸಿ, ಸಂಗೀತ ನಿರ್ದೇಶನ ಇದೆ ಈ ಗೀತೆಗೆ. ಗೀತೆಗಳನ್ನ ಕೇಳ್ತಾ ಕೇಳ್ತಾ ಕಾರ್ಯಕ್ರಮ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನ ತಿಳಿಸ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಸಂದೇಶವನ್ನ ಕಳಿಸ್ಕೊಡಿ ವಾಟ್ಸ್ಆ್ಯಪ್ ಮುಖಾಂತರ 9484809013. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಬೇಗ ಬೇಗ ಸಂದೇಶದ ಮುಖಾಂತರ ನಿಮಗೆ ಈ ಹೊತ್ತಲ್ಲಿ ಏನನ್ನಿಸ್ತಾ ಇದೆ ಅನ್ನೋದನ್ನ ಬೇಗ ನಮಗೂ ಕೂಡ ತಿಳಿಸ್ಕೊಡಿ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಕನ್ನಡ ಕಾಮನಬಲ್ಲು 101.3 ಮೆಗಾ ಹರ್ಟ್ಸ್, 9:45 ಅಂತ ಸ್ಟುಡಿಯೋ ಕ್ಲಾಕ್ ಖುಷಿಯಾಗಿ ಹೇಳ್ತಾ ಇದೆ. ನಾವು ಕೂಡ ಸಮಯ ಏನಿಷ್ಟು ಖುಷಿಯಾಗಿ ಹೋಗ್ತಾ ಇದೆ, ಚಂದದ ಹಾಡುಗಳನ್ನ ಕೇಳ್ತಾ ಅಂತ ಕಾತರದಿಂದ ಕಾಯ್ತಾ ಇದ್ದೀವಿ. ಸಂದೇಶಗಳನ್ನ ನೀವು ಕಳಿಸ್ಕೊಟ್ಟಿದ್ದೀರಾ, ಇಲ್ಲಿವರೆಗೂ ಬಂದಿರುವಂತಹ ಸಂದೇಶಗಳನ್ನ ಗಮನ ಹರಿಸೋಣ. ನಮಗೆ ಸಂದೇಶ ಬಂದಿರೋದು ವಿಜಯ ಕುಮಾರ್ ಕುಳಪ ಸರ್ಕಲ್ ಇಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಕಮನಹಳ್ಳಿಯಿಂದ ಬಂದಿದ್ದ ಸಂದೇಶ. ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ, ಜಯಪುಟ್ಟಸ್ವಾಮಿ ಕೆನಡಾದಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಶಾಂತಾಚಾರ ಬಡಿಗೇರ ಅವರು ಕುಕ್ಕನೂರು ಹರಿಹರದಿಂದ ಸಂದೇಶ ಕಳಿಸಿ ಎಲ್ಲ ಬಗೆಯ ಆಯಾಸವನ್ನ ನೀಗತ್ತೆ ಸಾಹಿತ್ಯ ಮತ್ತು ಸಂಗೀತದ ಮಾಧುರ್ಯ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಇವರ ಹಾಗೆ ನೀವು ಕೂಡ ಸಂದೇಶ ಕಳಿಸಿ ನಮ್ಮ ಜೊತೆಯಾಗಿ ನಿಮ್ಮ ಮಾತನ್ನ ಹೇಳಿ. 9408090103 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಬರಲಿ ನಿಮ್ಮ ಸಂದೇಶ ನಮ್ಮ ಸಂದೇಶ ಪೆಟ್ಟಿಗೆಗೆ. ಕೇಳ್ತಾರೆ ಜೊತೆಯಾಗಿರಿ ಕನ್ನಡ ಕಾಮನವಿಲ್ಲು 101.3 ಮೆಗಾ ಹರ್ಟ್ಸ್.

0: जाना पिया मिलन को जाना पिया मिलन को जाना।
1: ಒಂಬತ್ತು ಗಂಟೆ 53 ನಿಮಿಷ ಆಗಿ ಹೋಗುತ್ತೆ. ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಜೊತೆಯಾಗಿದ್ದೀವಿ ನಾವು ನೀವು ಈ ಹೊತ್ತು ಸುಕೂನ್ ಕೇಪಲ್ ಕಾರ್ಯಕ್ರಮದ ಹೊತ್ತು. ಈಗಷ್ಟೇ ಸುಜಾತ ಚಿತ್ರದಿಂದ ಹವಾ ಧೀರೆ ಸಿಯಾನ ಗೀತಾದತ್ತವರ ಧ್ವನಿಯಲ್ಲಿ ಕೇಳ್ಕೊಂಡು ಬಂದ್ವಿ. ಕೈಫಿ ಅಜ್ಮಿಯವರ ಸಾಹಿತ್ಯ ಇತ್ತು, ಎಸ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಇತ್ತು. ಅದಾದ ನಂತರ ನಮಗೋಸ್ಕರ ಮುಡಿಬಂದ ಗೀತೆಯಾಗಿತ್ತು ಪಿಯಾ ಮಿಲನ್ ಕೋ ಜಾನಾ, ಪಂಕಜ್ ಮಲಿಕ್ ಅವರ ಧ್ವನಿಯಲ್ಲಿ ಕಪಲ್ ಕುಂಡಲಾ ಚಿತ್ರದಿಂದ. ಇನ್ನೊಂದು ಗೀತೆ ನಿಮಗೋಸ್ಕರ ಮೂಡಿಬರುತ್ತೆ ಈ ಹೊತ್ತಲ್ಲಿ, ಪರ್ವಾನಾ ಚಿತ್ರದಿಂದ ಪಿಯಾಕಿ ಗಲಿ ಅನ್ನೋ ಗೀತೆ. ಪರ್ವೀನ್ ಸುಲ್ತಾನಾ ಮತ್ತು ಆಶಾ ಭೋಸ್ಲೆ ಅವರು ಧ್ವನಿಯಾಗಿದ್ದಾರೆ. ಕೈಫಿ ಅಜ್ಮಿಯವರ ಸಾಹಿತ್ಯಕ್ಕೆ ಮದನ್ ಮೋಹನ್ ಅವರ ಸಂಗೀತ ನಿರ್ದೇಶನ ಇದೆ. ಇಂದಿನ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ನಾವು ಪಂಕಜ್ ಮಲಿಕ್ ಅವರು, ಕೈಫಿ ಅಜ್ಮಿಯವರು ಮತ್ತು ಮ್ಯಾಕ್ ಮೋಹನ್ ಅವರನ್ನ ನೆನಪಿಸ್ಕೊಳ್ತಾ ಸಾಗಿ ಬಂದ್ವಿ. ಎಲ್ಲರಿಗೂ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾ ಇರಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಯಾಕಂದ್ರೆ ಇದು ಮ್ಯೂಸಿಕಲಿ ಯುವರ್ಸ್.

ಹತ್ತು ಗಂಟೆ ಆಗ್ತದ ಹಾಗೆ ಕನಸಿನ ಲೋಕಕ್ಕೆ ಪ್ರಯಾಣ ಹೊರಡೋದಕ್ಕೆ ಎಲ್ಲರೂ ಕೂಡ ರೆಡಿಯಾಗಿರ್ತೀವಿ, ಹಾಡುಗಳನ್ನು ಕೇಳೋದಕ್ಕೆ ಜೊತೆಯಾಗ್ತಿರ್ತೀವಿ. ಈ ಹೊತ್ತು ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಾವು ಕಾಲಿಡೋ ಹೊತ್ತು, ಎಫ್ ಎಂ ರೇನ್ಬೋ ಜೊತೆ ಜೊತೆಯಾಗಿ ಪಯಣಿಸೋ ಹೊತ್ತು.

ಕನ್ನಡ ಕಾಮನಬಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಜೊತೆಯಾಗಿ ಸಾಕ್ತಾ ಇರೋ ಹೊತ್ತಿದ್ದು ಕನಸಿನ ಲೋಕ. ಇವತ್ತು ಮಾತಾಡೋಕೆ ಹೊರಟಿರುವಂತಹ ವಿಚಾರದ ಬಗ್ಗೆ ನಿಮಗೆ ಹೇಳಲೇಬೇಕು. ಮೊಟ್ಟ ಮೊದಲನೇದಾಗಿ, ಇವತ್ತು ಸಾಕಷ್ಟು ಕಡೆಗಳಲ್ಲಿ ನಾವು ಒಂದು ವಿಚಾರವನ್ನು ಆಚರಿಸ್ತಿದ್ವಿ, ಟ್ರಸ್ಟ್ ಯುವರ್ ಇಂಟ್ಯೂಷನ್ ಡೇ ಅಂತ ಹೇಳಿ. ಅಂದರೆ ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬುವಂತಹ ದಿನ ಇವತ್ತು. ಅರೆ, ಇದಕ್ಕೂ ಒಂದು ದಿನ ಇದೆಯಾ ಅಂದರೆ ಖಂಡಿತವಾಗ್ಲೂ ಹೌದು. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದನ್ನೇ ನಾವು ಮರೆತು ಬಿಟ್ಟಿರ್ತೀವಿ. ನಮ್ಮ ಜೊತೆ ಇರುವಂತಹ, ನಮ್ಮ ಒಳಗಿರುವಂತಹ ಆ ಪ್ರೀತಿಯನ್ನೇ ಮರೆಯುವಂತಹ ದಿನಗಳಿಗೆ ಬಂದ್ಬಿಟ್ಟಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮನ್ನ ಗಮನಿಸ್ಕೊಂಡಾಗ ಅಂಥ ಪ್ರಜ್ಞೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ನೋಡಿ, ನಮ್ಮಲ್ಲೂ ಅಂಥ ಪ್ರಜ್ಞೆ ಇದೆ, ಅದನ್ನು ನಾವು ನಂಬಲೇಬೇಕು ಅಂತ ನಮಗೆ ನಾವು ನೆನಪಿಸ್ಕೊಳ್ಳೋ ದಿನ ಇವತ್ತು. ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಒಂದಷ್ಟು ಚಂದದ ಗೀತೆಗಳನ್ನ ಕೇಳೋಣ, ಕನಸಿನ ಲೋಕಕ್ಕೆ ಹಾರೋಣ. ಏನಂತೀರಾ? ನಿಮ್ಮ ಸಂದೇಶವನ್ನ ಕಳಿಸ್ಕೊಡೋದಾದರೆ 9484809010013 ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶವನ್ನ ಕಳಿಸ್ಕೊಡಿ. ನಿಮ್ಮ ಸಂದೇಶಕ್ಕೋಸ್ಕರ ನಾವೆಲ್ಲ ನಮ್ಮ ಸಂದೇಶ ಪೆಟ್ಟಿಗೆ ಹತ್ರನೇ ಕಾಯ್ತಾ ಕುಳಿತಿದ್ದೀವಿ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು FM ರೇನ್ಬೋ 101.3 ಮೆಗಾ ಹರ್ಟ್ಸ್.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.

ಕನಸಿನ ಲೋಕ ಕಾರ್ಯಕ್ರಮ ಹೇಗಿದೆ, ಮನಸ್ಸನ್ನ ತಲುಪ್ತಾ ಇದೆ ಗೊತ್ತಾಗ್ತದೆ ನಮಗೂ ಕೂಡ. ಸುಂದರಾಂಗ ಜಾಣ ಚಿತ್ರದ ಗೀತೆ ಮೊದಲಿಗೆ ಮೂಡಿ ಬಂದದ್ದು ಈ ಸಂತೆಲೂ ಸಿಗುವ ಅನ್ನೋ ಗೀತೆಯಾಗಿತ್ತು. ಶ್ರೇಯಾ ಘೋಷಾಲ್ ಮತ್ತು ಸಂತೋಷ್ ವೆಂಕಿಯವರ ಧ್ವನಿಯಲ್ಲಿ ಮೂಡಿಬಂದ ಗೀತೆಗೆ ಲೇಖನ ಹಿಡಿದವರು ಜಯಂತ್ ಕಾಯ್ಕಿಣಿಯವರು, ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು. ಬಳಿಕ ಕಲಾವತಿ ಚಿತ್ರದ ಗೀತೆನ ಈಗಷ್ಟೇ ಕೇಳ್ಕೊಂಡು ಬಂದ್ವಿ. ಮನಮೋಹನ್ ಠಾಕೂರ್ ಅವರು ಧ್ವನಿಯಾಗಿದ್ರು ಎಸ್ ಜಾನಕಿ ಅವರ ಜೊತೆಯಾಗಿ. ಗಾನ ನಾಟ್ಯ ರಸಧಾರೆ ಎಂಥ ಗೀತೆ ಅಲ್ವಾ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಜೊತೆಯಾಗಿ, ಲಕ್ಷ್ಮಣ್ ಬೆರ್ಲೇಕರ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು. ಅಬ್ಬಬ್ಬಾ ಅನ್ನಿಸೋ ಗೀತೆಗಳೇ ಮೂಡಿ ಬರ್ತಾ ಇದೆ ಕೇವಲ ನಿಮಗೋಸ್ಕರ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ. ಸರಿ, ಇನ್ಯಾವ ಗೀತೆನ ನೀವು ಈಗ ಪ್ರಸಾರ ಮಾಡ್ತೀರಾ ಅಂತ ನಮ್ಮನ್ನ ಕೇಳಿದ್ರೆ, ಭೈರವ ಚಿತ್ರದ ಗೀತೆ ಕಾಯಿಕೊಂಡು ನಿಂತಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ, ಕಲ್ಯಾಣ್ ರಾಜ್ ಅವರ ಸಾಹಿತ್ಯ ಮತ್ತು ಎಂ ಎಂ ಕೀರ್ವಾಣಿ ಅವರ ಅದ್ಭುತವಾದ ಸಂಗೀತ ನಿರ್ದೇಶನ ಇರೋ ಗೀತೆ. ಗೊತ್ತಾಗಿರಬೇಕು ಯಾವ ಗೀತೆ ಅಂತ. ಹೌದು ರೀ, ಚಂದನ ಸಿರಿ ಚಂದನ ಸಿರಿ. ಆಹಾ, ಈ ಗೀತೆನ ಕೇಳ್ತಾ ಕೇಳ್ತಾ ಕೇಳ್ತಾ ಹಾಗೆ ಕಳೆದು ಹೋಗಿ ಅದಾದ ನಂತರ ಅನುರಾಧ ಭಟ್ ಅವರು ಮತ್ತು ಸಂತೋಷ್ ವೆಂಕಿಯವರು ತಮ್ಮ ದನಿಯ ಮೂಲಕ ಈ ಹೊತ್ತಲ್ಲೂ ಮುಂಜಾನೆ ಸುರಿವ ಅನ್ನೋ ಗೀತೆಯೊಟ್ಟಿಗೆ ನಿಮ್ಮನ್ನ ಕರ್ಕೊಂಡು ಬರ್ತಾರೆ ವಾಪಸ್ ಲೋಕಕ್ಕೆ ವಿರಾಟ್ ಚಿತ್ರದಿಂದ. ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ, ಕವಿರಾಜ್ ಅವರ ಸಾಹಿತ್ಯ ಕೂಡ ಈ ಗೀತೆಯದ್ದೇ. ಈ ಎರಡೂ ಗೀತೆಗಳು ನಿಮ್ಮನ್ನು ಬಂದು ತಲುಪ್ತಾ ಇದೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ, ಜೊತೆಯಾಗಿರಿ, ಸಂದೇಶಗಳನ್ನ ಕಳಿಸ್ಕೊಡ್ತಾನೆ ಇರಿ. ಇದು ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

ಎಲ್ಲಾ ಕಾಲದಲ್ಲೂ ಕನಸಿನ ಲೋಕಕ್ಕೆ ಕರ್ಕೊಂಡು ಹೋಗೋಕ್ ಸಾಧ್ಯ ಆಗೋದು ನಿಮ್ಮ ಎಫ್ಎಂ ರೇನ್ಬೋ 101.3 ಜೊತೆಯಾಗಿ ನೀವಿದ್ರೆ ಮಾತ್ರ. ಹೌದು, ನಾವಿವತ್ತು ಮಾತಾಡ್ತಾ ಇದ್ದೀವಿ ಟ್ರಸ್ಟ್ ಯುವರ್ ಇಂಟ್ಯೂಷನ್ ಡೇ ಅನ್ನೋ ವಿಚಾರವಾಗಿ. ಅಂದ್ರೆ ನಿಮ್ಮ ಅಂತಃಪ್ರಜ್ಞೆಯನ್ನ ನೀವೇ ನಂಬಬೇಕು, ಅದಕ್ಕೋಸ್ಕರ ಒಂದು ದಿನವನ್ನ ನೋಡಿ ರೆಡಿ ಮಾಡಿ ಇಡಲಾಗಿದೆ ಅಂತ. ಏನಪ್ಪ ಈ ಒಂದು ಅಂತಃಪ್ರಜ್ಞೆ, ಏನಪ್ಪ ಈ ಒಂದು ಇಂಟ್ಯೂಷನ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮ ಮನಸ್ಸು ಎಲ್ಲರಿಗೂ ಕೂಡ ಗೊತ್ತು. ಈ ಮನಸ್ಸು ಯಾವುದೋ ಒಂದು ವಿಚಾರ ಬರ್ತಿದ್ದ ಹಾಗೆ ನಮ್ಮ ಬುದ್ಧಿ ಆಲೋಚನೆ ಮಾಡೋದಕ್ಕೆ ಮೊದಲು ಇದು ಹೀಗಾದರೆ ಸರಿ ಅಂತ ಹೇಳ್ತಾ ಇರುತ್ತೆ. ಮಾಡ್ತಿರೋಂತಹ ಕೆಲಸ ತಪ್ಪೋ ಸರಿನೋ ಅನ್ನೋದನ್ನ ಮನಸ್ಸು ಯೋಚನೆ ಮಾಡೋದಕ್ಕೆ ಅವಕಾಶನೇ ಕೊಡದಿರೋ ಹಾಗೆ ನೇರವಾಗಿ ನಿರ್ಧಾರ ಮಾಡಬೇಕಿರುತ್ತೆ. ಅಂದ್ರೆ ಇದೊಂದು ರೀತಿಯಲ್ಲಿ ಭಾವನೆ ಅಂತ ಹೇಳ್ಬೋದು, ಒಂದು ರೀತಿಯಾದ ಇನ್ಸ್ಟಿಂಕ್ಟಿವ್ ಭಾವನೆ ಅಂತ ಕೂಡ ಹೇಳೋದು ತುಂಬಾ ಒಳ್ಳೆಯ ನಿರ್ಧಾರ ಅಂತ ಹೇಳಬೇಕು. ಈ ಒಂದು ನಿಮ್ಮ ಇನ್ಸೈಟ್ಗಳು ಮತ್ತು ನಿಮ್ಮ ಇಂಟ್ಯೂಷನ್ಸ್ಗಳಿದೆಯಲ್ಲ, ಇದು ನಿಮ್ಮ ಮನಸ್ಸಿನಾಳದ ನಿಜವಾದ ಮಾತುಗಾರರು. ಗೊತ್ತೋ ಗೊತ್ತಿಲ್ಲದೇನೋ ಸುಪ್ತ ಪ್ರಜ್ಞೆಯಿಂದ ನಮ್ಮ ಮನಸ್ಸು ಇದು ಇದೇ ರೀತಿಯಲ್ಲಿ ಆಗಬೇಕು ಅಂತ ಹೇಳುತ್ತೆ. ಸಾಮಾನ್ಯವಾಗಿ ಅದಕ್ಕೆ ಅಂತ ಹೇಳ್ತಾರೆ, ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನೇ ಕೇಳಿ ಅಂತ. ಹಾಗಾದರೆ ಈ ಇಂಟ್ಯೂಷನ್ನನ್ನು ನಾವು ರೂಢಿಸ್ಕೋಬೇಕಾದ್ರೆ ಏನು ಬಹಳ ಮುಖ್ಯವಾಗುತ್ತೆ ಅಂದರೆ, ನಾನೀಗ ಹೇಳಲ್ಲ, ಹಾಡುಗಳನ್ನು ಕೇಳ್ತಾ ಇರಿ, ಜೊತೆಯಾಗಿರಿ, ಅದಾದ ನಂತರ ಹೇಳ್ತೀನಿ. ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಜೊತೆಯಾಗಿದ್ದೀವಿ, ಕನ್ನಡ ಕಾಮನಬಿಲ್ಲಿದು.

ನನ್ನ ಫೇವ್ರೆಟ್ ಟ್ರ್ಯಾಕ್ ನಿಮ್ಗೋಸ್ಕರ ಮುಡಿ ಬಂತು ಇದೀಗಷ್ಟೇ. ಹೌದು, ನಿಮಗೂ ಕೂಡ ಫೇವ್ರೆಟ್ ಅಂತ ಗೊತ್ತಿ ಹಾಡು ಓಂ ಚಿತ್ರದ ಮನು ಅವರ ದನಿಯಲ್ಲಿ ಮುಡಿ ಬಂದ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದವರು ಹಂಸಲೇಖ. ಈ ಗೀತೆಗೂ ಮುಂಚೆ ತನುವು ಮನುವು ಅನ್ನುವಂತಹ ಗೀತೆಯನ್ನ ಕೇಳಿದ್ವಿ ಘಂಟಸಾಲ ಪಿ ಸುಶೀಲಾ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಚಿತ್ರದಿಂದ. ಚಿ ಸದಾಶಿವಯ್ಯ ಅವರು ಸಾಹಿತ್ಯ ನೀಡಿದರೆ ಎಸ್ ರಾಜೇಶ್ವರ ರಾವ್ ಅವರು ಸಂಗೀತ ನಿರ್ದೇಶನ ಮಾಡಿದರು ಈ ಗೀತೆಗೆ. ಇದೀಗ ಮುಂದೆ ಮೂಡಿ ಬರುವಂತಹ ಗೀತೆಗಳು ಯಾವುದು ಯಾವುದು ಯಾವುದು? ಶ್ರೀಕಂಠ ಚಿತ್ರದಿಂದ ಮೂಡಿ ಬರುತ್ತೆ ನನ್ನ ಫೇವರೇಟ್ ಗೀತೆ ಅಂತರಂಗ ದೂರಿಗೆ ಬಂದವಳೆ. ಶಶಾಂಕ್ ಶೇಷಗಿರಿ ಅವರು ಧ್ವನಿಯಾಗಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರು ಲೇಖನ ಹಿಡಿದ ಗೀತೆಗೆ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನವಿದೆ. ಈ ಹಾಡನ್ನ ಕೇಳ್ತಾ ಕೇಳ್ತಾ ಕೇಳ್ತಾ ಕೇಳ್ತಾ ಆರಾಮಾಗಿ ಕಳೆದು ಹೋಗಿ ಅಂತ ಹೇಳುತ್ತಾ ಸಂದೇಶ ಕಳಿಸಿರೋರು ಯಾರು ಅಂತ ನೋಡೋಣ್ವಾ. ಬಂದೇ ಸಂದೇಶ ಆಂಜನಪ್ಪ ಲಿತೀಶಾ ಅವರ ಸಂದೇಶ ಮಾಳ ಮಾಚನ ಹಳ್ಳಿಯಿಂದ, ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ. ಇವ್ರು ಹೇಳ್ತಾ ಇದ್ದಾರೆ ಅಂತರಂಗ ಪ್ರಜ್ಞೆ ಇದೆ ಅನ್ನೋದನ್ನ ನಾವು ಮರ್ತೇ ಹೋಗಿದೀವ್ರಿ, ಅದನ್ನ ಅರ್ಕೋಬೇಕು ಅನ್ನೋ ಮಾತನ್ನ ಇವ್ರು ಹೇಳ್ತಾ ಇದ್ರೆ, ಕಲಬುರಗಿಯ ಕಡಗಂಚಿಯ ಧರ್ಮಣ್ಣ ಧನಿ ಅವರು ಅಂತ ಪ್ರಜ್ಞೆ ಅನ್ನೋದು ನಮ್ಮ ಅರಿವಿನ ದ್ಯೋತಕ, ಸಾಮಾಜಿಕ ಕಳಕಳಿಯ ಪ್ರಜ್ಞೆ ಇದು ಅನ್ನೋ ಮಾತನ್ನ ಹೇಳ್ತಾ ಪ್ರತಿ ಹೆಜ್ಜೆಯಲ್ಲೂ ಈ ಪ್ರಜ್ಞೆ ಇರಲೇಬೇಕು ಅಂತ ಹೇಳಿದ್ದಾರೆ. ಎಸ್, ಹರೀಶ್ ಅವರು ಮಲ್ಲೇಶ್ವರಂನ ಸಂದೇಶವನ್ನ ಕಳುಹಿಸಿಕೊಟ್ಟಿದ್ದರೆ, ಬಳಿಕ ಬಂದದ ಸಂದೇಶ ಕಿಶನ್ ರೋಷನ್ ಶೋಭಾ ರಾಣಿ ಹನುಮಂತೇಗೌಡ ಅವರದ್ದು ಹಾಡಲಿಂದ. ಇನ್ನಷ್ಟು ಸಂದೇಶ ಇದೆ, ನೀವು ಕೂಡ ಸಂದೇಶ ಕಳಿಸಿ, ನಿಮ್ಮ ಮಾತನ್ನ ಹೇಳಿ ನಮ್ಮೊಟ್ಟಿಗೆ. 9 4 8 0 9 0 1 0 1 3 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಕನ್ನಡ ಕಾಮನಬಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ. ಈಗ ಮೂಡಿ ಬರುತ್ತಲಿದೆ ಗೀತೆ ಅಂತರಂಗದೂರಿಗೆ ಬಂದವಳೆ.

0: ನಿಮಗಾಗಿ
1: ನಿಮ್ಮೊಡನೆ ಇಟ್ಟ ಹೆಜ್ಜೆಗಳಿಗೀಗ
0: 90.
2: ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ.
0: ಸ್ಮೃತಿ ಪಟಲದಿ ಅಚ್ಚಾದ ಹಾಡುಗಳು.

0: ಸಂತಸ ಮೂಡಿಸಿದ ಪ್ರತಿ ಕ್ಷಣಗಳು
1: ಸಂತೋಷ ಸಂಗೀತ
2: ಒಲವ ಓಲೆಗಳಿಂದ ಮೆಸೇಜ್ ಮೇಲ್ಗಳವರೆಗೂ ಕ್ರಮಿಸಿರುವ
0: ಈ ಇನ್ಫೋಟೈನ್ಮೆಂಟ್ ಪಯಣಕ್ಕೆ ಬಲ ನಿಮ್ಮ ಪ್ರೋತ್ಸಾಹದ ಕೈತುತ್ತು.
3: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ
4: ಮಾಹಿತಿ ಮನರಂಜನೆಯ ಸಂಗಮ ನಿಮ್ಮ ಆಕಾಶವಾಣಿ.
5: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ಸಜ ಸಾಂಗ್ ಅಲ್ಲ, ಚಂದವಳಿಯ ತೋಟ ಚಿತ್ರದಿಂದ ಸಖತ್ತಾದ ಹಾಡು. ಯಲಾರೇಶ್ವರಿಯವರ ಧ್ವನಿಯಲ್ಲಿ ಮುಡಿವಂತೂ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಟಿ ಜೆ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆ ಇದಾಗಿತ್ತು. ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ ನಲ್ಲಿ ಜೊತೆಯಾಗಿದ್ದೀವಿ ನಾವು. ನೀವು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಇಂಟ್ಯೂಷನ್ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಇದೊಂದು ರೀತಿ ಸಿಕ್ಸ್ತ್ ಸೆನ್ಸ್ ಅಂತ ಎಷ್ಟೋ ಜನ ಅಂದ್ಕೋತಾರೆ. ಮತ್ತೆ ತುಂಬಾ ಸುಲಭವಾಗಿ ಇಂಟ್ಯೂಷನ್ ಅನ್ನೋದನ್ನ ಪದಗಳಲ್ಲಿ ಹೇಳಬಹುದಾ ಅಂತಾನು ಯೋಚನೆ ಮಾಡ್ತಾರೆ. ಹೆಣ್ಮಕ್ಳಿಗೆ ಇಂಟ್ಯೂಷನ್ ಇರುತ್ತಾ, ಗಂಡ್ಮಕ್ಳಿಗೆ ಇರುತ್ತಾ, ಮಕ್ಳಿಗಿರುತ್ತಾ ಅಂತೆಲ್ಲ ಪ್ರಶ್ನೆಗಳು ಕೂಡ ಬರುತ್ತೆ. ಆದರೆ ಒಟ್ಟಾರೆ ಹೇಳಬೇಕಾದ್ರೆ ಮನುಷ್ಯ ತನ್ನ ಅಂತರಂಗಕ್ಕೆ ತಾನು ತೆರೆದುಕೊಂಡಿದ್ದಾಗ ಈ ಒಂದು ಇಂಟ್ಯೂಷನ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅನೇಕ ಮಂದಿ ಹೇಳ್ತಾರ್ರಿ. ಕೆಲವರಿಗೆ ಇದನ್ನು ನಾಲ್ಕು ರೀತಿಯಾಗಿ ಕೊಡುಗೆ ಇದು ಅಂತ ಹೇಳಲಾಗುತ್ತೆ. ಒಂದು ರೀತಿಯಲ್ಲಿ ಅಂತರ್ದೃಷ್ಟಿ ಅಂತ ಹೇಳ್ಬೋದು, ಇನ್ನರ್ ವಿಷನ್ ಅಂತಾನು ಹೇಳ್ಬೋದು. ಅದೇ ರೀತಿಯಲ್ಲಿ ಇನ್ನರ್ ಥಾಟ್ಸ್ ಅಥವಾ ಐಡಿಯಾಸ್ ಅಂತ ಕೂಡ ಹೇಳಲಾಗುತ್ತೆ. ಮತ್ತು ಅಂತರಂಗದಲ್ಲಿ ಬರುವಂತಹ ಅರಿವು, ಇನ್ನರ್ ನೋಯಿಂಗ್ ಅಂತ ಹೇಳ್ತಾರೆ. ಹಾಗೆ ಇನ್ನರ್ ಫೀಲಿಂಗ್ಗಳನ್ನು ಹೀಲಿಂಗ್ ಅಂತ ಕೂಡ ಕರೀಲಾಗುತ್ತೆ. ಅಬ್ಬ, ಇಷ್ಟೆಲ್ಲ ಇದೆಯಾ ಅನ್ನೋದಾದರೆ ಖಂಡಿತವಾಗ್ಲೂ ಇದೆ. ಇದೆಲ್ಲದರ ಬಗ್ಗೆ ಜಾಸ್ತಿ ತಿಳ್ಕೊಳಕ್ಕೆ ಹೋಗದೆ ನಮ್ಮ ಮನಸ್ಸಿಗೆ ಸರಿ ಅಂತ ಅನ್ನಿಸುವ ರೀತಿಯಲ್ಲಿ ಯಾರಿಗೂ ದ್ರೋಹ ಮಾಡದೆ, ಯಾರಿಗೂ ನೋವನ್ನು ಮಾಡದೆ ಬದುಕುವಂತಹ ಚಂದದ ಜೀವನ ನಮ್ಮದಾದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ?

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 ರಿಂದ 1:10 ನಿಮಿಷದವರೆಗೂ
0: ನಿಮ್ಮ ನೆಚ್ಚಿನ ಎಫ್ಎಂ

ಈ ಹಾಡಂತೂ ಯಾವಾಗಲೂ ವಾಟ್ ಅ ಟ್ರ್ಯಾಕ್ ಅಂತ ನನಗೆ ಅನ್ನಿಸ್ತಾನೆ ಇರುತ್ತೆ. ಸಚ್ ಅ ಬ್ಯೂಟಿಫುಲ್ ಟ್ರ್ಯಾಕ್ ಅಲ್ಲ. ಹೌದು, ಈ ಗೀತೆಯೊಟ್ಟಿಗೆ ಈ ಹೊತ್ತಿನ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ. ಇನ್ನೊಂದು ಗೀತೆಯನ್ನು ನಿಮಗೆ ಕೇಳಿಸುವಂತ ಪ್ರಯತ್ನ ಮಾಡೋಣ ಅಂತಿದ್ದೆ. ಸಂದೇಶಗಳನ್ನು ನೋಡ್ಬಿಡೋಣ ಬನ್ನಿ. ಭಾಗ್ಯ ಅವರ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಯಾರ ನಂತರ ಬಂದ ಸಂದೇಶ? ಚಿದಾನಂದ ಅವರದ್ದು, ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆಯಿಂದ. ಕಲಬುರಗಿಯ ರಾಧಾಕೃಷ್ಣ ಅವರ ಸಂದೇಶ ಬಂದಿದ್ರೆ. ಲಕ್ಷ್ಮೀ ವೆಂಕಟೇಶ್ ಮತ್ತು ಕುಟುಂಬದವರು ಎಪಿಎಂಸಿ ಸಾಗರದಿಂದ. ಉಮೇಶ್ ಸಿರಿಗೆರೆಯಿಂದ, ಅಂತರಂಗ ಪ್ರಜ್ಞೆ ಇದ್ದವರು ಆತ್ಮತೃಪ್ತಿಯಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ರೆ. ಹರಿಹರನ್ ಅವರ ಸಂದೇಶ ಬಂದದ್ದು ವಿಜ್ಞಾನ ನಗರದಿಂದ. ಮನಸ್ಸಿನ ಮಾತನೆ ಕೇಳ್ತೀನಿ ಅಂದವರು ಅನುಷಾ ಅವರು. ವಿಜಯಪುರದ ಇಸ್ಮಾಯಿಲ್ ಅವರ ಸಂದೇಶ ಕೂಡ ಬಂದಿದ್ರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶ ಕಳಿಸಿದ್ರು. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ, ಖಂಡಿತವಾಗ್ಲೂ ಇಂಟ್ಯೂಷನ್ ಅನ್ನ ನಂಬಿಯ ಜೊತೆಯಾಗಿ ಅದರೊಟ್ಟಿಗೆ ಜೀವನವನ್ನ ನಡೆಸಬೇಕಾದ್ರೆ ಮನಸ್ಸನ್ನ ಒಂದಷ್ಟು ಸಾಫಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮೊಟ್ಟಿಗಿದ್ದೆ ನಾನು, ನಿಮ್ಮ ಮಮ್ಮತ್ತ. ಕೇಳ್ತಾರಿ ಕನ್ನಡ ಕಾಮನಬಲ್ಲು 101.3 ಮೆಗಾಹರ್ಟ್ಸ್.